ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:56:23. ಇಂದಿನ ಪಂಚಾಂಕ ಶಕವರ್ಷ 1948, ವೈಶಾಖ ಮಾಸದ 27ನೇ ದಿನ, ಅಂದರೆ 2026ನೇ ಇಸವಿಯ ಮೇ ತಿಂಗಳ 17ನೇ ತಾರೀಕು ಭಾನುವಾರ. ಎಫ್ಎಂ ರೇನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು.
1: ಬಾನುಲಿಯಲ್ಲಿ
3: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
3: ಟ್ಯೂನ್ ಮಾಡಿ 101.3 ಎಫ್ಎಂ.
4: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
5: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
4: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
6: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆಯಲ್ಲಿ
5: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
7: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
4: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
5: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
4: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಅಲ್ಲಿ ಯೋರ್ಸ್.
1: ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರ. ಸಮಯ ಆಗ್ತಾ ಇದೆ 6:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ವೀಕೆಂಡ್ ಗಳಿಯ ಸಚಿನ್ ಬನ್ವಾಸಿ. 6:10 ಆಗ್ತಾ ಇದೆ.

ಈಗ ಸದ್ಯಕ್ಕೆ ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಕಾರ್ಯಕ್ರಮದ ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಮಂಜುಳಾ ಗುರುರಾಜ್ ಅವರು ಧ್ವನಿಯಾಗಿರುವಂತಹ ಈ ಗೀತೆ ಗಜಮುಖನೆ ಅನ್ನುವಂತಹ ಈ ಹಾಡು. ಗಣಪತಿಯ ಆರಾಧನೆಯೊಂದಿಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:15 ನಾದಾರ್ಜುನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಗಣಪತಿಯ ಆರಾಧನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಆರಂಭ ಆಗಿದೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು

ವಿಚಾರದ ಬಗ್ಗೆ ಯಾವ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ಒಂದು ದೇವಾಲಯದ ಬಗ್ಗೆ ಮಾಹಿತಿ ನಿಮಗೆ ಸಿಗ್ತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಹೌದು, ಚಾಮರಾಜನಗರ ಜಿಲ್ಲೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೂ ಸಹ ಯಳಂದೂರು ಪಟ್ಟಣದಲ್ಲಿರುವಂತಹ ಒಂದು ಐತಿಹಾಸಿಕ ದೇವಸ್ಥಾನ, ಅದು ಗೌರೀಶ್ವರ ದೇವಾಲಯ. ಸುಮಾರು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದ ವಾಸ್ತುಶಿಲ್ಪಕ್ಕೆ ಮತ್ತು ಅತ್ಯಾಕರ್ಷಕ ಕಲ್ಲಿನ ಕೆತ್ತನೆಗಳಿಗೆ ಇದು ಬಹಳ ಹೆಸರುವಾಸಿಯಾಗಿರುವಂತಹದ್ದು. ಇದರ ಇತಿಹಾಸವನ್ನು ಗಮನಿಸೋದಾದರೆ, ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದಂತಹ 16 ಮುಖ್ಯಸ್ಥರಾಗಿದ್ದಂತಹ ಸಿಂಗದೀಪ ದೇವಭೂಪಾಲ ಅನ್ನುವಂಥವರು ನಿರ್ಮಾಣ ಮಾಡಿದರು ಅಂತ ಗೊತ್ತಾಗತ್ತೆ. ಇದರ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿನ ಕಲೆ ಹಾಕ್ತಾ ಸಾಗೋಣ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮೂರುದನಿಯಾಗಿರುವಂತಹ ಈ ಗೀತೆ ನಿಮಗಾಗಿ ಸದಾ ಕೇಳ್ತಾ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಯಳಂದೂರಿನಲ್ಲಿರುವಂತಹ ಗೌರೀಶ್ವರ ದೇವಾಲಯದ ಬಗ್ಗೆ. ಈ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಮೂಡಿ ಬಂದಂತಹದ್ದು, ನಿರ್ಮಾಣವಾಗಿದ್ದಂಥದ್ದು ನಿಮಗೆ ತಿಳಿದು ಬಂದಿತ್ತು. ಇನ್ನು ದೇವಾಲಯದ ಗಮನಾರ್ಹ ಲಕ್ಷಣಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಭವ್ಯವಾಗಿರುವಂತಹ ಒಂದು ಪ್ರವೇಶ ದ್ವಾರ ಇದೆ, ಇದನ್ನು ಮಹಾದ್ವಾರ ಅಂತಲೂ ಸಹ ಕರೆಯಲಾಗುತ್ತೆ. ಇದರಲ್ಲಿ ಒಂದು ಸಾಂಪ್ರದಾಯಿಕವಾದಂತಹ ಗೋಪುರ ಇಲ್ಲ, ಆದರೆ ಅಸಾಮಾನ್ಯ ಭಾಗ ಅಂತಂದರೆ ಕಲ್ಲಿನ ಉಂಗುರಗಳ ಸರಪಳಿ. ಒಂದು ರೀತಿಯಾಗಿ ಬಳೆಗಳನ್ನು ಯಾವ ರೀತಿಯಾಗಿ ಸಿದ್ಧಪಡಿಸಲಾಗಿತ್ತು, ಅದೇ ರೀತಿಯಾದಂತಹ ಕಲ್ಲಿನ ಉಂಗುರಗಳ ಸರಪಳಿಯನ್ನು ನಾವು ಗಮನಿಸಬಹುದು. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಈ ಥರ ಕಂಡು ಬರೋದಿಲ್ಲ. ಒಂದು ವಾಸ್ತುಶಿಲ್ಪಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿರುವಂತಹ ದೇವಾಲಯಗಳಲ್ಲಿ ಇದನ್ನು ನಾವು ಗಮನಿಸಬಹುದು. ಇದನ್ನು ಚೋಳರ ಕಾಲಕ್ಕೆ ಸೇರಿದ್ದು ಅಂತ ಗುರುತಿಸ್ತಾರೆ. ಇನ್ನು ಕಲ್ಲಿನ ಉಂಗುರಗಳನ್ನು ತಟ್ಟಿದಾಗ ಸಂಗೀತ ಕೇಳಬಹುದು ಅಂತಲೂ ಸಹ ಹೇಳಲಾಗುತ್ತೆ. ಅದರ ಒಂದು ಪ್ರತೀತಿಯನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಸ್ನೇಹಿತರೆ, ಇದೀಗ ಮುಡಿ ಬರ್ತಾ ಇದೆ ಮುಂದಿನ ಗೀತೆ, ತೂಗಿರೆ ರಾಯಾರ ಅನ್ನುವಂತಹ ಈ ಒಂದು ಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಈ ಹಾಡು ನಿಮಗಾಗಿ ಮುಡಿ ಬರ್ತಾ ಇದೆ. ಜಗನ್ನಾಥದಾಸರ ಸಾಹಿತ್ಯ ರಚನೆಯಲ್ಲಿ ಹೆಚ್ ಹನುಮಂತಾಚಾರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ

ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:38. ಇವತ್ತಿನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಗೌರೀಶ್ವರ ದೇವಾಲಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ, ಜೊತೆಗೆ ಚೋಳರ ಕಾಲದ ವಾಸ್ತುಶಿಲ್ಪದ ಶೈಲಿಯನ್ನು ಸಹ ಇದು ಒಳಗೊಂಡಿರುವಂತಹದ್ದು. ಪ್ರವೇಶ ದ್ವಾರ ಉತ್ತಮವಾದಂತಹ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿರುವಂತಹದ್ದು. ವಿವಿಧ ಪುರಾಣದ ಕಥೆಗಳು ಮತ್ತು ಮಹಾಕಾವ್ಯಗಳನ್ನು ಚಿತ್ರಿಸುವಂತಹ ಗೋಡೆ ಮತ್ತು ಉಬ್ಬು ಶಿಲ್ಪಗಳನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಸುಂದರವಾಗಿ ಕೆತ್ತದಂತಹ ಅಲಂಕೃತವಾದಂತಹ ಕಂಬಗಳು, ಕಾಳಿಂಗ ಮರ್ದನ, ಮಹಿಷಾಸುರ ಮರ್ದಿನಿ, ಈಗ ಅನೇಕ ಆರಾಧನೆಗಳ ಶಿಲ್ಪಗಳನ್ನು ಇಲ್ಲಿ ನಾವು ಅದ್ಭುತವಾದಂತಹ ನೋಟವನ್ನು ಕಣ್ತುಂಬಿಕೊಳ್ಳಬಹುದು. ಇನ್ನು ಮುಖ್ಯ ದೇವಾಲಯ ಇದೆಯಲ್ಲ, ಇಲ್ಲಿ ಕಲ್ಲಿನ ಕಂಬಗಳನ್ನು ಹೊಂದಿರುವಂತಹ ಒಂದು ತೆರೆದ ಸಭಾಂಗಣ ಇದೆ, ಜೊತೆಗೆ ಮುಚ್ಚಿದ ಸಭಾಂಗಣ, ಇದನ್ನು ಮಂಟಪ ಅಂತ ಗುರುತಿಸಲಾಗುತ್ತೆ. ಗರ್ಭಗುಡಿ ಅಥವಾ ಗರ್ಭಗೃಹಗಳನ್ನು ಇದು ಹೊಂದಿರುವಂತಹದ್ದು. ಇನ್ನು ಗರ್ಭಗೃಹದಲ್ಲಿ ಪೂಜಿಸುವಂತಹ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಈ ದೇವಾಲಯದ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ. ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಚಿತ್ರಪ್ರದನಿಯಾಗಿರುವಂತಹ ಈ ಗೀತೆ, ಹಾಲುಂಡ ತವರು ಚಲನಚಿತ್ರದ ಹಾಡು, ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:48. ಎಸ್ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಜೊತೆಗೆ ಕೊಟ್ಟಂತಹ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ 7:15 ಮತ್ತೆ ನಿಮ್ಮ ಜೊತೆಯಾಗ್ತೀನಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ, ಹೋಗದಿರಿ ಸೋದರರೇ, ಬೆಳೆದಿದೆ ನೋಡ ಬೆಂಗಳೂರು ನಗರ ಅಂತ ಹೇಳಿದವರು, ಎಚ್ಚರಿಕೆ ಕೊಟ್ಟವರು ಯಾರು ತಕ್ಷಣ ಹೇಳ್ತಿರಿ? ಸಿವಿ ಶಿವಶಂಕರ್ ಅಂತ, ಕನ್ನಡ ಕುವರ ಸಿವಿ ಶಿವಶಂಕರ್. ಅವರ ಕನ್ನಡದ ಪ್ರೇಮ ಅಪಾರ, ಅವರು ನೀಡಿದ ಅರಿವು ತಿಳಿವಳಿಕೆ ಕೂಡ. ಆರೋಗ್ಯ ಕ್ಷೀಣಿಸಿದ್ದಾಗ ಕೂಡ ಅವರು ಕನ್ನಡದ ಚಟುವಟಿಕೆಗಳನ್ನು ಮುಂದುವರೆಸಿದ್ದರು. ಕನ್ನಡ ಕುವರ, ನಟ, ನಿರ್ದೇಶಕ, ನಿರ್ಮಾಪಕ.

0: ಕನ್ನಡ ಚಿತ್ರರಂಗವನ್ನು ಆರಂಭದ ದಿನಗಳಿಂದಲೂ ಕಂಡವರು ಸಿವಿ ಶಿವಶಂಕರ್ ಅವರ ಮಾತುಗಳು.
1: ಇದು ಹೊಸ ನೀರು ಬಂದು ಹಳೆ ನೀರು ಕೊಡ್ಕೊಂಡು ಹಾಗೆ ಸಿನಿಮಾ ತೆಗಿಯೋಕೆ ಬರೋರು ಯುವಕರು ಇವಾಗ ದಂಡದನ್ನೇ ಬರ್ತಾ ಇದ್ದಾರೆ, ಬುದ್ಧಂತೂ ಬರ್ತಾ ಇದ್ದಾರೆ, ಚಿತ್ರರಂಗ ಬೆಳೆಸ್ಬೇಕು ಅಂತ ಬರ್ತಾ ಇದ್ದಾರೆ. ಅವ್ರು ಟೆಕ್ನಿಕಲಿ ಬುದ್ಧಿವಂತ ಆಗಿದ್ದಾರೆ, ಏನೋ ಹೊಸ ಟೆಕ್ನಾಲಜಿ ಪ್ರಕಾರ ಸಿನಿಮಾಗಳು ಮಾಡ್ತಾ ಇದ್ದಾರೆ ಹುಡುಗರು. ಅಂಥದ್ದು ಅಂಥವ್ರು ಬೆಳೆಸ್ಬೇಕು ಅನ್ನೋ ಆಸೆ ನಮಗಿರುತ್ತೆ. ಆದರೆ ನಮ್ಮ ಒಂದೇ ವಿಷಾದ ಸಂಗತಿದ್ದೆ, ನಿಮ್ಮ ಅಪ್ಪ ಆಗಲಿ ಚಿಕ್ಕವನಾಗಲಿ ಕನ್ನಡ ಭಾಷೆ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ, ಕನ್ನಡ ಚರಿತ್ರೆ ಬಗ್ಗೆ ಎದ್ದು ಸಿನಿಮಾ ಮಾಡ್ತಾರೆ. ಯಾರು ಸಿನಿಮಾ ರಾಜೇಶ್, ನಾನು ಸಿನಿಮಾ ದ್ವಾರಕೀಶು, ತೂಗುದೀಪ ಶಿರು ಮನೆ ಕಟ್ಟಿಕೊಂಡು ನೋಡಲಿ ಅವರು ಶ್ರೀನಿವಾಸ, ಆಮೇಲೆ ತೂಗುದೀಪ ಪಿಕ್ಚರ್ ಮಾಡಿ ತೂಗುದೀಪ ಶ್ರೀಚೂರು, ಧೈರ್ಯ ಗೋಪಾಲ್, ಮಂಜುಳ, ಕಲ್ಪನಾ, ಭಾಳ ಜನ ಸಿನಿಮಾ ತಂದೆ ತಂದಾಗ ಅವರು ಸಿನಿಮಾದಲ್ಲಿ ಪ್ರಭುತ್ವಮಾನ ಆಗಿದ್ದಾರೆ. ನಮಗೊಂದು ಹೆಮ್ಮೆಗೆ ಮ್ಯೂಸಿಕ್ ಡೈರೆಕ್ಟರ್ ರತ್ನಮ್ಮ ಆರ್ ರತ್ನ ಅಂತ, ಆಮೇಲೆ ಸುಗ್ರೇವಂದ, ನಾದಪ್ರಿಯ, ಭಾಳ ಜನ ಸಂಗೀತ ನಿರ್ದೇಶಕರು ಎಲ್ಲ ಬಂದರು. ಆದರೆ ನಾವು ಎಷ್ಟು ಮಟ್ಟಿಗೆ ಹೋಗಬೇಕಾಗಿತ್ತೋ ಆ ಮಟ್ಟಿಗೆ ಸಿನಿಮಾ ಬೆಳಿಕ್ಕೆ ಆಗಲಿ ನಂದು, ಯಾಕೆಂದ್ರೆ ಹಂಚಿಕೆದಾರ ಕೊರತೆ. ಇವತ್ತಿನ ನಾನು ಸಿನಿಮಾ ಮಾಡಿದೆ, ಸಿನಿಮಾ ತೊಗೊಳಕ್ಕೆ ಬರೋ ಹಂಚಿಕೆದಾರ ಇಲ್ಲ, ಈಗ ಪ್ರದರ್ಶನ ಸ್ಟೇಟ್ ಕೊಡೋದಿಲ್ಲ. ಅದರಿಂದ ನಾವು ಒಳ್ಳೆ ಸಿನಿಮಾ ಮಾಡಿದ ಕೂಡ ಅದು ಎಲ್ಲ ಹಾಕೋತೀರಿ ನೀವು ಉದ್ಯಮದಲ್ಲಿರೋ ಅವ್ರು ಸಪೋರ್ಟ್ ಮಾಡಬೇಕು. ಯಾವುದೇ ಸಪೋರ್ಟ್ ಭಾಷಾ ಅಭಿಮಾನದಿಂದ ಶಿವಶಂಕರಿಗೆ ಮಾಡಿದರೆ ನಾವು ಎನ್ಕರೇಜ್ ಮಾಡಬೇಕು ಅಂತ ಅಭಿಮಾನ ಅವ್ರಿಗೆ ಬರಬೇಕು. ಅದನ್ನು ಕೊರತೆ ಇದೆ. ಪ್ರಶಸ್ತಿಂದರೆ ನಾವು ಒಂದು ಪ್ರಶಸ್ತಿ ಬರೀಬೇಕಾದ್ರೆ ಕ್ಲಾಪ್ ಬಾಯ್ ಆಗಿ ಸಿನಿಮಾ ಸೇರಿದ ಕ್ಲಾಪ್ ಬಾಯ್ ಆಗಿ ಕಂಟಿನ್ಯೂಟಿ ಬಾಯ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಹಾಯಕ ನಿರ್ದೇಶಕನಾಗಿ ಅಷ್ಟು ಕಷ್ಟಪಟ್ಟು ಹಳ್ಳ ದಾಟ್ಕೊಂಡು ಬಂದ್ವಿ. ಅದಕ್ಕೆ ಪ್ರಶಸ್ತಿ ಯೋಗ್ಯಾಗಿ ದೊರಕಬೇಕು, ದೊರಕಿದೆ. ಜೀವನದಲ್ಲಿ ಸಾಧನೆ ಏನು ಮಾಡಿದರೆ ಅದು ನೋಡಿದವರು ಇವರು ಇದಕ್ಕೆ ತಕ್ಕಾಗಿದ್ದರೆ ಪ್ರಶಸ್ತಿ ಕೊಟ್ಟರೆ ಆವಾಗ ಆ ಪ್ರಶಸ್ತಿ ಬೆಲೆ ಇರ್ತದೆ. ಅದು ನನಗೆ ಸಿಕ್ಕಿದೆ. ಕಣ್ಗಾರ್ಪುಟ್ಟಿನ ಪರಿಸ್ಥಿತಿ, ರಾಜ್ಯೋತ್ಸವ ಪರಿಸ್ಥಿತಿ, ಕೆಂಪೇಗೌಡ ಪರಿಸ್ಥಿತಿ ಇಂಥದ್ದೆಲ್ಲ ಬಂದಿದೆ. ಅದರಲ್ಲೇ ಅನೇಕ ಕನ್ನಡ ಸಂಘ ಸಂಸ್ಥೆಗಳು ನನ್ನ ಕನ್ನಡ ಸೇವೆಯನ್ನು ಗಮನಿಸಿ ಅವರು ಪರಿಸ್ಥಿತಿ ಕೊಟ್ಟಿದ್ದಾರೆ. ಅದೆಲ್ಲ ನನಗೆ ಸಂತೋಷ ಇದೆ. ಆದರೆ ನಾವು ಮಾಡಿದ ಸಿನಿಮಾನ ಹೊರಗೆ ತರೋಕ್ಕೆ ಹಂಚಿಕೆದಾರಿಲ್ಲ, ಸಿನಿಮಾ ಹಾಕೋದು ಥೇಟ್ನವರಿಲ್ಲ. ಎರಡು ವರ್ಗದಲ್ಲಿ ನಾವು ಸೋತಿದ್ವಿ. ಅದೇ ಅದನ್ನು ಎಲ್ಲಿ ಸಂದೇಶ ಇರಲಿಲ್ಲ ಆ ಸಿನಿಮಾ ಆಗಲ್ಲ.

0: ಯಾವುದೋ ಉದ್ದೇಶ ಒಂದು ಸಿನಿಮಾ ಮಾಡಿದ್ರೆ ಇನ್ನೊಂದು ತಿಳ್ಕೊಬೇಕು ನೀವು, ನಾವು ಜನಕ್ಕೇನ ಹೇಳಬೇಕು, ಇಲ್ಲೇ ಯಾಕೆ ಆ ಸಿನಿಮಾ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ಸಿವಿ ಶಿವಶಂಕರ್ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
3: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
3: ಕನಸಿನ ಲೋಕಕ್ಕೆ.
4: ಪ್ರತಿ ರಾತ್ರಿ 10 ಗಂಟೆಗೆ
3: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:44:46. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ದಿವ್ಯಾನಂದ ಝಾ. ಪಂಚದೇಶಾನಾಂ ಯಾತ್ರಾಯಾಃ ದ್ವಿತೀಯೇ ದಿನೆ ಹ್ಯಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ಅನೇಕೇಷು ಕಾರ್ಯಕ್ರಮೇಷು ಸಹಭಾಗಂ ಅಕರೋತ್. ಅತ್ರ ಸಾಮುದಾಯಿಕ ಸಂಪರ್ಕಃ, ಡಚ್ ರಾಜಪರಿವಾರೇಣ ಸಹ ಮೇಲನಂ ಚ ಅನ್ಯತಮೇ ಆಸ್ತಾಂ. ಹೀಗ ನಗರೆ ಭಾರತೀಯ ಸಮುದಾಯಂ ಸಂಬೋಧಯನ್ ಶ್ರೀಮೋದಿ ಪ್ರವರ್ತಮಾನಂ ದಶಕಂ ಆಪದ್ ದಶಕತ್ವೇನ ವರ್ಣಿತವಾನ್, ಯದ್ಧಿ ಬಹುವಿಧೈಃ ಸಂಕಟೈಃ ಗ್ರಸ್ತಮಸ್ತಿ. ಪ್ರಧಾನಮಂತ್ರಿ ಅವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೋ ವೈಶ್ವಿಕ ಸಮಾಹ್ವಾನಾನಿ ಸಮ್ಮುಖೀಕರ್ತುಂ ವಿಶ್ವಸ್ತಾಯಾಃ ಪಾರದರ್ಶಿನ್ಯಾಃ ಚ ಭವಿಷ್ಯಾಪೂರ್ತಿ ವ್ಯವಸ್ಥಾಯಾಃ ನಿರ್ಮಾಣಾರ್ಥಂ ಸಂಭೂಯ ಕಾರ್ಯರತೌ ಸ್ತಃ. ಸಹ ಅವದತ್ ಯತ್ ವಿಶ್ವಂ ಸರ್ವಾದೌ ಕೋವಿಡ್-19 ಮಹಾಮಾರೀಂ ತದನಂತರಂ ಚ ಯುದ್ಧಂ ಸಮ್ಮುಖೀಕೃತವತ್. ಸಾಂಪ್ರತಂ ಏತತ್ ಊರ್ಜಾ ಸಂಕಟ ಸಮಂ ವಿಕಟ ಸಮಾಹ್ವಾನಂ ಸಮ್ಮುಖೀಕರೋತಿ. ಸಹ ಸಾವಹಿತಂ ಅಕರೋತ್ ಯತ್ ಏತೇಷಾಂ ಸಮಾಹ್ವಾನಾನಾಂ ದ್ರುತಗತ್ಯಾ ಯದಿ ನಿರಾಕರಣಂ ನ ಭವತಿ ಚೇತ್ ವೈಶ್ವಿಕ ವಿಕಾಸ ಲಾಭಃ ಪ್ರಬಾಧಿತಃ ಭವಿಷ್ಯತಿ, ಜನಸಂಖ್ಯಾಯಾಃ ವಿಶಾಲಃ ಭಾಗಃ ಚ ನಿರ್ಧನತಾಗ್ರಸ್ತಃ ಭವಿಷ್ಯತಿ, ಆರ್ಥಿಕ ಸ್ಥಿತಿ ವ್ಯವಸ್ಥಾಯಾಃ ಸುದೃಢೀಕರಣಾಯ ವೈಶ್ವಿಕಾನ್ ಪ್ರಯಾಸಾನ್ ಪ್ರಕಾಶಯನ್ ಪ್ರಧಾನಮಂತ್ರಿ ಅವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೋ ಸಂಯುಕ್ತ ರೂಪೇಣ ಸುದೃಢಾಪೂರ್ತಿ ಶೃಂಖಲಾಯಾಃ ನಿರ್ಮಾಣಾಯ ಕಟಿಬದ್ಧೌ ಸ್ತಃ. ಧ್ಯಾನಾಸ್ಪದಮಸ್ತಿ ಯತ್ ಏಷಾ ಯಾತ್ರಾ ದ್ವಿಪಕ್ಷೀಯ ಸಂಬಂಧೇಭ್ಯಃ ಅಧಿಕಾ ಮಹತ್ವಪೂರ್ಣ ವರ್ತತ. ನೆದರ್ಲ್ಯಾಂಡ್ಸ್ ದೇಶಸ್ಯ ಯಾತ್ರಾಯಾಃ ಅನಂತರಂ ಪ್ರಧಾನಮಂತ್ರಿ ಅದ್ಯ ಸ್ವಯಾತ್ರಾಯಾಃ ತೃತೀಯ ಚರಣೆ ಸ್ವೀಡನ್ ದೇಶಸ್ಯ ಯಾತ್ರಾಂ ಕರಿಷ್ಯತಿ. ಸಹ ಅದ್ಯ ಗೋಥೆನ್ಬರ್ಗ್ ನಗರಂ ಸಂಪ್ರಾಪ್ನೋತಿ. ಸ್ವೀಡನ್ ದೇಶಸ್ಯ ಏಕದಿವಸೀಯ ಯಾತ್ರಾ ನವದಿಲ್ಲೀ ಸ್ಟಾಕ್ಹೋಮಯೋಃ ವರ್ಧಮಾನ ಪಾರಸ್ಪರಿಕ ಸಂಬಂಧೇಷು ಐತಿಹಾಸಿಕಃ ಪದಕ್ರಮಃ ಅಸ್ತಿ. ಶ್ರೀಮೋದಿ ಸ್ವೀಡನ್ ಸಮಕಕ್ಷೇಣ ಉಲ್ಫ್ ಕ್ರಿಸ್ಟರ್ಸನೇನ ಸಹ ದ್ವಿಪಕ್ಷೀಯ ಸಂಬಂಧಪರಕಂ ಸಂಭಾಷಣಂ ಕರಿಷ್ಯತಿ. ಸಿಬಿಎಸ್ಇ ಇತನೇನ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ನವಮ ಕಕ್ಷಾಯಾಃ ಛಾತ್ರೇಭ್ಯಃ ಭಾಷಾತ್ರಯಸ್ಯ ಅಧ್ಯಯನಂ ಜುಲೈ ಮಾಸಸ್ಯ ಪ್ರಥಮ ದಿವಸಾತ್ ಅನಿವಾರ್ಯಂ ಕೃತಂ. ಪರಿಷದ ವಿಜ್ಞಪ್ತೌ ಉಕ್ತಂ ಯತ್ ವಿಂಶತ್ಯಧಿಕದ್ವಿಸಹಸ್ರತಮಾಬ್ದಿಯಾಃ ರಾಷ್ಟ್ರೀಯ ಶಿಕ್ಷಾನೀತೇಃ ತ್ರಯೋವಿಂಶತ್ಯಧಿಕದ್ವಿಸಹಸ್ರತಮಾಬ್ದಿಯಸ್ಯ ರಾಷ್ಟ್ರೀಯ ವಿದ್ಯಾಲಯ ಶಿಕ್ಷಾ ಪಾಠ್ಯಕ್ರಮಸ್ಯ ಅನುಸಾರಿ ಏತಾಸು ತಿಸ್ರಿಷು ಭಾಷಾಸು ನ್ಯೂನಾತಿನ್ಯೂನಂ ಭಾಷಾದ್ವಯಂ ಭಾರತೀಯ ಮೂಲಕಂ ಭವೇತ್. ಭಾರತೀಯರ್ತು ವಿಭಾಗೇನ ಅದ್ಯ ಅಂಡಮಾನ ನಿಕೋಬಾರ ದ್ವೀಪ ಸಮೂಹಾಯ ಪಶ್ಚಿಮ ಬಂಗಾಲೆ ಹಿಮಾಲಯಸ್ಯ ಅಧೋವರ್ತಿ ಕ್ಷೇತ್ರೇಭ್ಯಃ ಸಿಕ್ಕಿಮಾಯ ಚ ಅತಿವೃಷ್ಟಿಪರ ನಾರಂಗವಾರಣಕಿ ಸಂಚೇತನಾ ಪ್ರಸಾರಿತ. ಕೇರಳಂ ಮಾಹೆ ಲಕ್ಷದ್ವೀಪ ದಕ್ಷಿಣಾಭ್ಯಂತರೀಣ ಕರ್ನಾಟಕ ತಮಿಳುನಾಡು ಪುದುಚೇರಿ ಕರಾಯಿಕಲೇಷು ಉತ್ತರ ಪೂರ್ವೀಯ ಕ್ಷೇತ್ರಸ್ಯ ಕತಿಪಯ ಭಾಗೇಷು ಚ ಸಮಾನ ಏವ ಸ್ಥಿತಿಃ ಭವಿಷ್ಯತಿ ಇತ್ಯಪಿ ವಿಭಾಗೇನ ಸೂಚಿತಂ. ಪ್ರಿಯಾ ಶ್ರೋತಾರಃ, ಸಂಸ್ಕೃತ

ಜಗತಃ ಸಂಬದ್ಧೈಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀತಿ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ ಎಫ್ಎಂ ಗೋಲ್ಡ್ ಪ್ರವಾಹಿಕಾತಃ ಅದ್ಯ ಮಧ್ಯಾಹ್ನೆ ಸಾರ್ಧೈಕವಾದನತಃ ಭವಿಷ್ಯತಿ. ಭವಂತಃ ಸರ್ವೇ ಯಥಾಕಾಲಂ ಶ್ರೋತುಂ ಪ್ರಭವಂತಿ. ಅಂತೆ ಕ್ರೀಡಾ ವಾರ್ತಾಸು, ಬ್ಯಾಂಕಾಕ್ ನಗರೆ ಥಾಯ್ಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ರೀಡಾ ಮಾಲಿಕಾಯಾಃ ಪುರುಷ ಯುಗಲ ವರ್ಗೀಯ ನಿರ್ಣಾಯಕ ದ್ವಂದ್ವೆ ಅದ್ಯ ಭಾರತಸ್ಯ ಸಾತ್ವಿಕ ಸಾಯಿರಾಜ್ ರಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಚ ಇಂಡೋನೇಷ್ಯಾ ದೇಶಸ್ಯ ಲಿಯೋ ರಾಲಿ ಕಾರ್ನಾಂಡೋ ಡೇನಿಯಲ್ ಮಾರ್ಟಿನಾಭ್ಯಾಂ ಸ್ಪರ್ಧಿಷ್ಯೇತೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಗತರಾತ್ರೌ ಕೋಲ್ಕತ್ತಾಯಾಃ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣೆ ಆಯೋಜಿತೆ ದ್ವಂದ್ವೆ ಕೋಲ್ಕತ್ತಾ ನೈಟ್ ರೈಡರ್ಸ್ ದಲೇನ ಗುಜರಾತ್ ಟೈಟನ್ಸ್ ದಲಂ ಊನತ್ರಿಂಶತ್ ಧಾವನಾಂಕೈಃ ಪರಾಜಿತಂ. ಆದೋಪಣಂ ವಿಜಿತ್ಯ ಗುಜರಾತ್ ಟೈಟನ್ಸ್ ದಲಂ ಕ್ಷೇತ್ರ ರಕ್ಷಣಂ ಕರ್ತುಂ ನಿರ್ಣೀತವತ್. ಅದ್ಯತನೆ ದ್ವಂದ್ವದ್ವಯೆ ಪ್ರಥಮಂ ಧರ್ಮಶಾಲಾಯಾಂ ಅಪರಾಹ್ನೆ ಸಾರ್ಧ ತ್ರಿವಾದನೆ ಪಂಜಾಬ್ ಕಿಂಗ್ಸ್ ದಲಂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲೇನ ಸ್ಪರ್ಧಿಷ್ಯತೆ. ತತಃ ಸಾಯಂ ಸಾರ್ಧ ಸಪ್ತವಾದನೆ ದಿಲ್ಲ್ಯಾಂ ದಿಲ್ಲಿ ಕ್ಯಾಪಿಟಲ್ಸ್ ದಲಂ ರಾಜಸ್ಥಾನ ರಾಯಲ್ಸ್ ದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ, ನಾನ್ ಸ್ಟಾಪ್ ಸಂಜೆ, ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
3: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
4: ಭಾವಗಳ ಭೋರ್ಗರೆತಕ್ಕೆ

0: ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
0: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧು.

ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:04. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಈಗ ವಾರ್ತೆಗಳ ವಿವರ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಉದ್ದೇಶದಿಂದ ಒಂದು ರಾಷ್ಟ ಒಂದು ಚುನಾವಣೆ ಧ್ಯೇಯದೊಂದಿಗೆ ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ ನೀಡಿದೆ. ಬೆಂಗಳೂರು ಮತ್ತು ಗುಜರಾತಿನ ಗಾಂಧಿನಗರಕ್ಕೆ ಈ ತಿಂಗಳ 21ರವರೆಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಜಂಟಿ ಸಂಸದೀಯ ಸಮಿತಿ ಸದಸ್ಯರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಡಾ ಎಂ ವೀರಪ್ಪ ಮೊಯ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದರು, ಬಿಎಸ್ಪಿ ಆಪ್ ಸೇರಿದಂತೆ ಅನೇಕ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಪಿಪಿ ಚೌಧರಿ, ಮಸೂದೆ ಅಂಗೀಕಾರಗೊಳ್ಳಲು 1/3 ಬಹುಮತದ ಅಗತ್ಯವಿದೆ, ಎಲ್ಲ ಪಕ್ಷಗಳ ಒಮ್ಮತ ಪಡೆಯಲು ಸಮಿತಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು.
1: ಒನ್ ನೇಷನ್ ಒನ್ ಇಲೆಕ್ಷನ್ ಕೇಳಿ ಕಮಿಟಿ ಜೊ ಹೇ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಜೊ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರು ಔರ್ ಅಹಮದಾಬಾದ್ ಕೇ ದೌರೆ ಪೆ ಆಯಿ ಹುಯಿ ಹೈ ಔರ್ ಸಾರೆ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೆ ಯೇ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನಸಭಾ ಕಾ ಚುನಾವ್ ಪೂರೆ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೇ ನಹೀ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ, ಜೊ ಭಿ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೋ 1980s ಕೇ ಬಾದ್ ಮೇ ಚುನಾವ್ ಆಯೋಗ ನೇ ಭಿ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ್ ಯೇ ಕಾ ಕಿ ಏಕ್ ಸಾಥ್ ದೇಶ ಮೇ ಚುನಾವ್ ಕರಾಯಾ ಜಾನಾ ಚಾಹಿಯೇ. ಲಾ ಕಮಿಷನ್ ಆಫ್ ಇಂಡಿಯಾ ನೇ ಭಿ ಅಪ್ನಿ 2-3 ರಿಪೋರ್ಟ್ ಮೇ ಯೇ ಕಾ ಕಿ ಏಕ್ ಸಾಥ್ ಚುನಾವ್ ಕರಾನಾ ದೇಶ ಕೇ ಹಿತ್ ಮೇ ಹೈ, ನ್ಯಾಷನಲ್ ಇಂಟ್ರೆಸ್ಟ್ ಮೇ ಹೈ. ಉಸ್ಕೆ ಅಲಾವಾ ನೀತಿ ಆಯೋಗ ನೇ ಭಿ ಅಪ್ನೆ ಪೇಪರ್ ಮೇ ಕಾ. ಔರ್ ಯಹಿ ನಹೀ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಜಿಸ್ಕೆ ಚೇರ್ಮನ್ ನಚ್ಯಾಪನ್ ಥೇ ವೋ ಕಾಂಗ್ರೆಸ್ ಕೇ ಸಾಂಸದ್ ಥೇ ರಾಜ್ಯಸಭಾ ಕೇ, ಉನ್ಹೋನೆ ಭಿ ಅಪ್ನಿ ರಿಪೋರ್ಟ್ ಮೇ ಯೇ ಕಾ ಕಿ ದೇಶ ಮೇ ಏಕ್ ಸಾಥ್ ಚುನಾವ್ ಕರಾಯಾ ಜಾನಾ ಚಾಹಿಯೇ. ಔರ್ ವೋ ರಿಪೋರ್ಟ್ ಯುನಾನಿಮಸ್ ಥೀ, ಸಾರೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಸಭಿ ಸಾಂಸದೋ ನೇ ಯೇ ಬಾತ್ ಕಹಿ.
0: ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿಳಿಸಿದ್ದಾರೆ.

0: 4,90,00,000 ರೂಪಾಯಿ ವೆಚ್ಚದಲ್ಲಿ ವಿಶೇಷ ಚೇತನರಿಗೆ ಸಮಗ್ರ ಪುನರ್ವಸತಿ, ಚಿಕಿತ್ಸಾ ಸೇವೆಗಳು, ಉದ್ಯೋಗಾವಕಾಶ ಮತ್ತು ಸ್ವತಂತ್ರ ಸ್ವಾವಲಂಬಿ ಜೀವನಕ್ಕೆ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಪಾರ್ಕ್ ನಿರ್ಮಾಣವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಾಮರ್ಥ್ಯ ಟ್ರಸ್ಟ್ ರಚಿಸಲಾಗಿದೆ. 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಖಾಸಗಿ ಕಚೇರಿಗಳು ಮತ್ತು ಕೈಗಾರಿಕೆಗಳಲ್ಲಿ 10ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆಯರಿದ್ದಲ್ಲಿ ಕಡ್ಡಾಯವಾಗಿ ಮತ್ತು ತುರ್ತಾಗಿ ಶೀಬಾಕ್ಸ್ ಅಳವಡಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆದೇಶಿಸಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದಾಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ ಅವರು, ಪಾಶ್ ಕಾಯ್ದೆ 2013 ಸಂಬಂಧಿಸಿ ಸ್ಥಳೀಯ ದೂರು ಸಮಿತಿಯನ್ನು ರಚಿಸಲಾಗಿದೆ, 928 ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲಾಗಿದೆ ಎಂದರು.
1: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಇದರನ್ವಯ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಶೀಬಾಕ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದರೆ ಅಂತಹ ಒಂದು ಕ್ಷೇತ್ರದಲ್ಲಿ ಈ ಒಂದು ಆಂತರಿಕ ದೂರ ಸಮಿತಿಯನ್ನು ರಚಿಸುವುದು ಕಡ್ಡಾಯವಾಗಿರುತ್ತದೆ. ಆ ಎಲ್ಲಾ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶೀಬಾಕ್ಸ್ ಎನ್ನುವಂತಹ ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಗುಲಾಬಿ ರಂಗದ ಒಂದು ಬಾಕ್ಸ್ ಅನ್ನು ನಾವು ಇಡಬೇಕಾಗುತ್ತೆ, ಶೀಬಾಕ್ಸ್ ಅಂತ ಹೇಳಿ. ಮಹಿಳೆಯರು ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ರೆ ಅದನ್ನ ಅವರು ಆ ಬಾಕ್ಸ್ ಅಲ್ಲಿ ಹಾಕಬಹುದು ಅಂತ ಒಂದು ಈ ಒಂದು ಯೋಜನೆಯ ಆಶಯ ಇರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಶೀಬಾಕ್ಸ್ ಅನ್ನು ನಾವು ಇಟ್ಟಿದ್ದೇವೆ. ಸೊ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಒಂದು 1,500 ಹೆಚ್ಚು ಪ್ರೈವೇಟ್ ಹಾಗೂ ಅಷ್ಟೇ ಸಂಖ್ಯೆಯ ಹೆಚ್ಚಿನ ಒಂದು ಶೀಬಾಕ್ಸ್ ಇಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. 1,408 ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, 66 ಸಂಖ್ಯೆಯ ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ, 400 ಪ್ರೈವೇಟ್ ಆಫೀಸ್ಗಳು ಕೂಡ ಇದ್ದಾವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
5: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಮಹಾನಿರ್ದೇಶಕರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ನವದೆಹಲಿಯರಿಂದ ಅನುಮತಿಯನ್ನು 2025-26 ವಿತ್ತೀಯ ವರ್ಷಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನು ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ.
0: ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಸಂಗ್ರಹಿಸಿದ್ದ 6 ವಿವಿಧ ತರಕಾರಿಗಳ ಮಾದರಿಗಳ ತಪಾಸಣಾ ವರದಿ ಪ್ರಕಟವಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ದೃಢಪಟ್ಟಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಸಂಗ್ರಹಿಸಲಾದ ಒಟ್ಟು 6 ತರಕಾರಿ ಮಾದರಿಗಳನ್ನು ಬೆಂಗಳೂರಿನ ಸಾರ್ವಜನಿಕ ಪ್ರಯೋಗಾಲಯ ಪ್ರಮಾಣೀಕರಿಸಿದೆ. ಕೋಲಾರ ತಾಲೂಕು ನರಸಾಪುರದ ದೊಣ್ಣೆ ಮೆಣಸಿನಕಾಯಿ, ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿಯ ನವಿಲುಕೋಸು, ಮುಳಬಾಗಿಲು ತಾಲೂಕು ನಂಗಲಿಯ ಹೀರೆಕಾಯಿ, ಶ್ರೀನಿವಾಸಪುರ ತಾಲೂಕಿನ ಹಾಗಲಕಾಯಿ, ಮಾಲೂರಿನ ಬೀಟ್ರೂಟ್, ಹಾಗೂ ಎಚ್ ಕ್ರಾಸ್ನ ದುಂಡು ಬದನೆಕಾಯಿಯನ್ನು ಸಾರ್ವಜನಿಕರು ಬಳಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ ಹುಲ್ಲತ್ತಿ ರಸ್ತೆಯಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಹರ ಮೂಲದ 35 ಜನ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣೆಗೆರೆ ಕಟ್ಟೆಯಿಂದ ಪೀರನಗುಡ್ಡದ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿತು ಎಂದು ವರದಿ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಇಂದು ಶಹಾಜಿ ರಾಜೇ ಭೋಸ್ಲೆ ಮಹಾರಾಜರ ಜಯಂತ್ಯುತ್ಸವ ಆಯೋಜಿಸಿದೆ. ಡಿಜಿಟಲ್ ಲೈಫ್ಲೈನ್ಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನಾಚರಣೆ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ಜಾಗೃತಿ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಬೆಳಗ್ಗೆ 9:20 ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಮತ್ತು ನಾಳೆ ಹಾಗೂ 23 ಮತ್ತು 24 ವಿಶೇಷ ಅಭಿಯಾನ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ನಾಳೆ 18-25 ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಎಲ್ಲ ಸಿದ್ದತೆಗಳು ಪೂರ್ಣಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ವೀಕೆಂಡ್ ಗಳಿಯ ಸಚಿನ್ ಬನವಾಸಿ. 7:16 ಆಗ್ತಾ ಇದೆ, ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ಮುಡಿ ಬರ್ತಾ ಇರುವಂತಹದ್ದು ಜಿ ವಿ ಅತ್ರಿ ಅವರು ಧನಿಯಾಗಿರುವಂತಹ ಏಳೆನ್ನ ಮನದನ್ನೇ ಏಳು ಮುದ್ದಿನ ಕನ್ನೆ ಅನ್ನುವಂತಹ ಗೀತೆ. ಚನ್ನವೀರ ಕಣವಿ ಅವರ ಸಾಹಿತ್ಯ ರಚನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮುಡಿ ಬರ್ತಾ ಇದೆ. ಸದಾ ಕೇಳ್ತಾರೆ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:22. ಇವತ್ತು ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಅಂದರೆ ಪರ್ಪಲ್ ಲೈನಲ್ಲಿ ಅಗತ್ಯ ನಿರ್ವಹಣೆಯನ್ನು ನಡೆಸ್ತಾ ಇರುವಂತಹ ಕಾರಣದಿಂದ ಇವತ್ತು ಅಂದರೆ May 17 ಭಾನುವಾರ ರೈಲು ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿರುವಂಥದ್ದು. ಪರ್ಪಲ್ ಲೈನ್ನ ಈ ಒಂದು ಲೈನ್ನಲ್ಲಿ ಅಂದರೆ ನಮ್ಮ ಮೆಟ್ರೋದ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ, ಮೆಜೆಸ್ಟಿಕ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ನಿಲ್ದಾಣ, ಸೆಂಟ್ರಲ್ ಕಾಲೇಜ್ ನಡುವೆ ಪರ್ಪಲ್ ಲೈನ್ನಲ್ಲಿ ಅಗತ್ಯ ನಿರ್ವಹಣಾ ಕಾಮಗಾರಿಗಳು ನಡೀತಾ ಇರುವಂತಹ ಕಾರಣದಿಂದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ನಿಲ್ದಾಣ ಹೊಸಹಳ್ಳಿ ಮತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳ ನಡುವೆ ಮೆಟ್ರೋ ರೈಲು ಸೇವೆಯನ್ನು ತಾತ್ಕಾಲಿಕವಾಗಿ 7:00 to 9:00 ಸ್ಥಗಿತಗೊಳಿಸಲಾಗುತ್ತೆ. 7:00 to 9:00 ಈ 2 ಗಂಟೆಗಳ ಕಾಲ ಸ್ಥಗಿತಗೊಳಿಸಲಾಗುತ್ತೆ. ಅದಾದ ನಂತರ 9:00 ಹೊಸಹಳ್ಳಿ ಮತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳ ನಡುವೆ ಹಾಗೂ ಸಂಪೂರ್ಣ ನೇರಳೆ ಮಾರ್ಗ ಸೇವೆಗಳು ಎಂದಿನಂತೆ ಆರಂಭವಾಗುತ್ತೆ. ನೀವೇನಾದರೂ ಎಲ್ಲಾದರೂ ಹೋಗಬೇಕು ಅನ್ನುವಂತಹ ಈ ಲೈನ್ನಲ್ಲಿ ಹೋಗುವಂತಹ ಒಂದು ಅಭ್ಯಾಸ ಇದ್ರೆ ಅಥವಾ ಏನಾದರೂ ಪ್ಲಾನ್ ಇದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಓ ನನ್ನ ಅಪರಂಜಿ ಅನ್ನುವಂತಹ ಸಾಹಿತ್ಯ ಇರುವಂತಹ ಗೀತೆ. ಅರ್ಚನಾ ಉಡುಪ ಮತ್ತು MD ಪಲ್ಲವಿಯವರು ಈ ಒಂದು ಹಾಡಿಗೆ ಧನಿಯಾಗಿದ್ದಾರೆ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

0: ಬಾನಲ್ಲಿ
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.
4: ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
1: ತನ್ನೆದೆ ಹಾಲ ಹನಿ ಹನಿ ಕುಡಿಸಿ ಜೀವ ಕೊಟ್ಟ ತಾಯಿ ಇವಳು.
2: ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:34 48 ಸೆಕೆಂಡ್ಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಕಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ನವೋದ್ಯಮಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು

0: ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಪ್ರಕ್ರಿಯೆ ಮತ್ತು ಸಹಯೋಗದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡರ್ ಲಿಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಸ್ತುತ 280 ಹೆಚ್ಚು ಸ್ವೀಡಿಷ್ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 75 ಭಾರತೀಯ ಸಂಸ್ಥೆಗಳು ಸ್ವೀಡನ್ನಲ್ಲಿ ತಮ್ಮ ನೆಲೆ ಕಂಡುಕೊಂಡಿವೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷರೊಂದಿಗೆ ಪ್ರಧಾನಮಂತ್ರಿಗಳು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ರೌಂಡ್ ಟೇಬಲ್ಗೆ ಜಂಟಿ ಭಾಷಣ ಮಾಡುವುದು ಈ ಭೇಟಿಯ ವಿಶಿಷ್ಟ ಪ್ರಮುಖ ಅಂಶವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವು ಕೈಗಾರಿಕಾ ಏಕೀಕರಣದತ್ತ ಸಾಗುವ ಕೇಂದ್ರ ಸ್ತಂಭವಾಗಿ ವಿಕಸನಗೊಂಡಿದೆ. ಕೊನೆಯಲ್ಲಿ ಗೋಥೆನ್ಬರ್ಗ್ಗೆ ಪ್ರಧಾನಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನೆದರ್ಲೆಂಡ್ಸ್ ಭೇಟಿಯ ಎರಡನೇ ದಿನವಾದ ನಿನ್ನೆ ಸಮುದಾಯದ ಸಂವಹನದಿಂದ ಹಿಡಿದು ಡಚ್ ರಾಜಮನೆತನದವರೊಂದಿಗಿನ ಸಭೆಯವರೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆದರ್ಲೆಂಡ್ಸ್ ಪ್ರಧಾನಿ ಚೋಳಯುಗದ ತಾಮ್ರ ಫಲಕಗಳ ಐತಿಹಾಸಿಕ ಪುನಃಸ್ಥಾಪನೆಗೆ ಸಾಕ್ಷಿಯಾದರು. ಕಲಾಕೃತಿಗಳಿಗಿಂತ ಹೆಚ್ಚಾಗಿ ಈ ಫಲಕಗಳು ಭಾರತದ ಪರಂಪರೆ ಮತ್ತು ನಾಗರಿಕತೆಯ ಅಮೂಲ್ಯವಾದ ಅಧ್ಯಾಯವನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳ ಸ್ವದೇಶಕ್ಕೆ ಮರಳುವಿಕೆಯ ಭಾರತದ ಜನರಿಗೆ ಆಳವಾದ ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಭಾರತದ ಅರೆವಾಹಕ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಟಾಟಾ ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ ಮುಂಚೂಣಿಯಲ್ಲಿರುವ ASML ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಎಂಒಯು ಅಡಿಯಲ್ಲಿ ಗುಜರಾತ್ನ ಧೋಲೆರಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸೆಮಿಕಂಡಕ್ಟರ್ ಸೌಲಭ್ಯದ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ASML ಬೆಂಬಲಿಸುತ್ತದೆ. ಉಭಯ ನಾಯಕರು ಇಂಧನ, ಬಂದರುಗಳು, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ತಂತ್ರಜ್ಞಾನದ ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳೊಂದಿಗೆ ಜಂಟಿಯಾಗಿ ಸಂವಹನ ನಡೆಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿಗೆ ಆಗಮಿಸಿದ್ದು ನಿನ್ನೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಜೆಪಿಸಿ ಸಮಿತಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಕೇಂದ್ರ ಸರ್ಕಾರ ಯೋಜನೆಗೆ ಮಾಹಿತಿ ಸಂಗ್ರಹಣೆ ಮಾಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿಸಿ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ 1967ರಲ್ಲಿ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ನೀತಿ ಆಯೋಗ, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಆಶಯದಂತೆ ಎರಡೂ ಚುನಾವಣೆಗಳನ್ನು ದೇಶಾದ್ಯಂತ ಒಟ್ಟಿಗೆ ನಡೆಸುವುದು ದೇಶದ ಜನರ ಹಾಗೂ ದೇಶದ ಹಿತಾಸಕ್ತಿಗೆ ಒತ್ತು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆಯುವುದರಿಂದ 7 ಲಕ್ಷ ಕೋಟಿ ರೂಪಾಯಿ ಹಣ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಪದೇ ಪದೇ ಅಡಚಣೆ ಆಗುವುದಕ್ಕೂ ಕೂಡ ತಡೆಯೊಡ್ಡಿದಂತಾಗುತ್ತದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ತಿಳಿಸಿದ್ದಾರೆ. ಸಂವಾದದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೂಲ್ಯ ಲೋಹಗಳ ಮೇಲೆ ಹೆಚ್ಚಿನ ಆಮದು ಸುಂಕ ವಿಧಿಸಿದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೆಳ್ಳಿಯ ಮೇಲೆ ಆಮದು ನಿರ್ಬಂಧಗಳನ್ನು ವಿಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯವು ಅಧಿಸೂಚನೆಯಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸರ್ಕಾರ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು 6%-15% ಹೆಚ್ಚಿಸಿದೆ.

ನಿರ್ಬಂಧಿತ ವರ್ಗದ ಸರಕುಗಳಿಗೆ ಆಮದು ಮಾಡಿಕೊಳ್ಳಲು ಸರ್ಕಾರದ ಪರವಾನಗಿ ಅಗತ್ಯವಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಎಎಸ್ಐ ಆದೇಶವನ್ನು ಉಲ್ಲೇಖಿಸಿ ಭೋಜಶಾಲಾ ದೇವಾಲಯದ ಜೊತೆಗೆ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯದ ಕಲಿಕೆ ಮತ್ತು ಸಂಶೋಧನೆಯ ಕೇಂದ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರದ ಮೊದಲು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವು ಸರಸ್ವತಿ ದೇವಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಮತ್ತು ಕೇಂದ್ರ ಮತ್ತು ಎಎಸ್ಐ ಅದರ ಆಡಳಿತ ಮತ್ತು ನಿರ್ವಹಣೆಯನ್ನು ನಿರ್ಧರಿಸಬಹುದು ಎಂದು ಘೋಷಣೆ ಮಾಡಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ದ 29 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಕೋಲ್ಕತ್ತಾ ಫರಾಫಿನ್ ಆಲೆನ್ 93, ಅಂಕ್ರಿಷ್ ರಘುವಂಶಿ 82, ಕ್ಯಾಮರನ್ ಗ್ರೀನ್ 52 ರನ್ ಗಳಿಸಿದ್ದರು. ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 218 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುನಿಲ್ ನರೈನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು, ಧರ್ಮಶಾಲಾದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಥೈಲ್ಯಾಂಡ್ ಓಪನ್ನ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿ ಲಿಯೋ ರೌಲಿ ಕಾರ್ನಾಂಡೋ ಮತ್ತು ಡೇನಿಯಲ್ ಮಾರ್ಥಿನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಜೆ ಘಿ ಮತ್ತು ನೂರ್ ಇಜುದ್ದೀನ್ ಅವರನ್ನು 19-21, 22-20, 21-16 ಅಂತರದಿಂದ ಸೋಲಿಸುವ ಮೂಲಕ ಭಾರತೀಯ ಜೋಡಿ ಪುರುಷರ ಡಬಲ್ಸ್ ಫೈನಲ್ಗೆ ಪ್ರವೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:45. ಹೌದು, ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ ಆಗ್ತಾ ಇದೆ. ಇದೀಗ ಮುಡಿಬರ್ತಾ ಇರುವಂತಹ ಗೀತೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಾಗಿರುವಂತಹ ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯ ರಚನೆಯಲ್ಲಿ ಪಲ್ಲವಗಳ ಪಲ್ಲವಿಯಲ್ಲಿ ಎನ್ನುವಂತಹ ಈ ಗೀತೆ ನಿಮಗಾಗಿ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:52. ಬಿರು ಬೇಸಿಗೆಗೆ ನಾವೆಲ್ಲ ತತ್ತರಿಸಿ ಹೋಗ್ಬಿಟ್ಟಿದ್ವಿ. ಎಷ್ಟಪ್ಪ ಬಿಸಿಲು, ಏನಪ್ಪ ಯಾವಾಗ ಕಡಿಮೆ ಆಗುತ್ತಪ್ಪ ಅಂತ ಎಲ್ಲ ಅಂದ್ಕೊಂಬಿಟ್ಟಿದ್ವಿ. ಆದರೆ ಈಗ ರಾಜ್ಯದ ಅನೇಕ ಕಡೆ ಮಳೆ ಬಿದ್ದು ಆರಾಮ್ ಅಂತ ಅನ್ನಿಸ್ತಾ ಇದೆ. ಅಲ್ಲಲ್ಲಿ ಈ ದೃಶ್ಯಗಳನ್ನು ನಾವು ಕಾಣಬಹುದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಮಂಡ್ಯ, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ಹೀಗೆ ಪ್ರಮುಖ ಜಿಲ್ಲೆಗಳಲ್ಲಿ May 17 to May 19 ಜೋರು ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿರುವಂತಹದ್ದು. ಜೊತೆಗೆ ಯೆಲ್ಲೋ ಅಲರ್ಟ್ ಅನ್ನು ಸಹ ಕೊಟ್ಟಿರುವಂತಹದ್ದು. ಇನ್ನು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ, ಯಾದಗಿರಿ, ಹೀಗೆ ಪ್ರಮುಖ ಜಿಲ್ಲೆಗಳಲ್ಲಿ 3 ಸಾಧಾರಣ ಮಳೆ ಆಗುತ್ತೆ. ಮುಂಗಾರು ಆಗಮನಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಉತ್ತಮವಾದಂತಹ ಮಳೆ ಆಗ್ತಾ ಇದೆ. ಜೊತೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉಷ್ಣಾಂಶವೂ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಆದ್ದರಿಂದ ಜೋರು ಮಳೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಇನ್ನು 2. ಆದ್ದರಿಂದ ಹುಷಾರಾಗಿರಿ. ಎಲ್ಲಾದರೂ ಪ್ಲಾನ್ ಮಾಡೋದಿದ್ರೆ ಹುಷಾರಾಗಿ ಅದಕ್ಕೆ ತಕ್ಕಂತಹ ಒಂದು ಪ್ಲಾನನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನೀನು ನಕ್ಕರೆ ಅನ್ನುವಂತಹ ಸಾಹಿತ್ಯ ಇರುವಂತಹ ಈ ಒಂದು ಗೀತೆ ಶಿವಮೊಗ್ಗ ಸುಬ್ಬಣ್ಣ ವರ್ಧನಿಯಾಗಿದ್ದಾರೆ. ಕುಂಬೆ ಅವರ ಸಾಹಿತ್ಯ ರಚನೆ ಈ ಒಂದು ಹಾಡಿಗಿದೆ.

ಕುವೆಂಪು ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿ ಬಂದಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:58. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದ ಕೊನೆಯಲ್ಲಿ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅಂತ ನೋಡೋದಾದ್ರೆ, ಗುಡ್ ಮಾರ್ನಿಂಗ್ ಅಂತ ಸುಜಾತ ಆರ್ ಗಣೇಶ್, ಲಿಖಿತ ಯತೀಶಾ, ಜಯಲೀಲ, ಪೂಜಾ ವಿಸ್ಮಯ, ಪೂರ್ವಿಕ್, ವಿಮರ್ಶ್ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇನ್ನು ಬೋಪಾ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಇನ್ನು ಹೊನ್ನೂರಾಲಿ ಹನುಮಂತಪುರ ಶುಭ ಮುಂಜಾನೆ ಶುಭವ ತರಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸಹ ತಂಬೂ ಸಹ ಗುಡ್ ಮಾರ್ನಿಂಗ್ ಶುಭೋದಯ. ಇನ್ನು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ಉಮೇಶ್ ಸಿರಿಗೆರೆಯಿಂದ ಪ್ರೀತಿಯ ಶುಭಾಶಯಗಳು ಶುಭೋದಯಗಳು ಅಂತ ಹೇಳ್ತಾ ಇದ್ದಾರೆ ತಮಗೂ ಸಹ. ಇನ್ನು ರಾಜು ಎಸ್ ರಾಜು ಚಿಕ್ಕಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮುತ್ತು ಚಲವಾದಿ ಕೊಪ್ಪಳ ಇಂದ ವೀಕೆಂಡ್ ಗಿಳಿಯ ಸಚಿನ್ ಬನವಾಸಿ ಅವರಿಗೆ ಬೆಳಗಿನ ಶುಭೋದಯಗಳು, ಭಾವಸ್ಪಂದನದ ಗೀತೆಗಳು ತುಂಬ ಇಷ್ಟ ಆಯಿತು ಅಂತ ಸುಧಾ ಬೂದಿಹಾಳ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ನಮಸ್ತೆ ಎಫ್ಎಂ ರೈನ್ಬೋ ಅಂತ ನಾಗರಾಜಯ್ಯ ಗುಡ್ಡದ ನೇರಲೆ ಕೆರೆ ಹೊಸದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಲು ಸಕ್ಕರೆ ಹಾಡನ್ನು ಕೇಳಿ ತುಂಬಾ ಖುಷಿಯಾಯಿತು ನಮಗೆ ಅಂತ ಧನ್ಯವಾದಗಳು. ಇನ್ನು ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಡುಗಳು ತುಂಬ ಜಾಸ್ತಿ ಖುಷಿಯಾಯಿತು, ಸಕ್ಕರೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಅಂತ ಮಲ್ಲೇಶ್ವರಂ ಇಂದ ಸಂಪತ್ ಲಕ್ಷ್ಮಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:59:30. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ 8:30 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 118430 ಅಥವಾ 15101 ಗೆ ಕರೆ ಮಾಡಿ.

0: ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್ ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:33. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಎಸ್, ಇದೀಗ ಸದ್ಯಕ್ಕೆ ನಾವು ಹಲೋ ಕರ್ನಾಟಕ ಅಂತ ಹೇಳುವಂತಹ ಸಮಯ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ, ಜೊತೆಗೆ ಪ್ರಕಟಣೆಗಳಾಗಿರಬಹುದು, ಇವತ್ತಿನ ದಿನದ ವಿಶೇಷತೆಗಳಾಗಿರ್ಬೋದು, ಇಲ್ಲದ್ರೆ ಇದೆಲ್ಲದರ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಸ್ ಮಾಡದನೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಸಂಜಿತ್ ಹೆಗಡೆ ಅವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ, ಫ್ರಮ್ ಬ್ರಹ್ಮಚಾರಿ. ಸುಪ್ರಿಯಾ ರಾಮ್ ಅವರು ಸಾಧನೆಗೊಳಿಸಿದ್ದಾರೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ, ಧರ್ಮ್ ವಿಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಆರಂಭ.

ಎಸ್, ಮಾತೆ ಮುಗಿದಿಲ್ಲ ಆರಂಭ ಅನ್ನುವಂತಹ ಈ ಒಂದು ಗೀತೆ ಮುಖಾಂತರ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮ ಆರಂಭ ಆಗಿದೆ. 8:38. ಇವತ್ತಿನ ದಿನದ ವಿಶೇಷತೆ ಏನು ಅಂತ ನೋಡಿದಾಗ, ದೂರ ಸಂಪರ್ಕ ದಿನ. ಹೌದು, ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸೊಸೈಟಿಯ ದಿನ ಅಂತ ಇವತ್ತು ಆಚರಿಸಲಾಗುತ್ತೆ. 1865 May 17 ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಟೆಲಿಗ್ರಾಫ್ ಒಕ್ಕೂಟ ITU ಅಂತ ಕರೀತಾರೆ, ಇದನ್ನು ಮೊದಲು ಸ್ಥಾಪನೆ ಮಾಡಲಾಯಿತು. ಮೊದಲ ಅಂತಾರಾಷ್ಟ್ರೀಯ ಟೆಲಿಗ್ರಾಫ್ ಸಮಾವೇಶಕ್ಕೆ ಅಲ್ಲಿ ಸೈನ್ ಅನ್ನು ಮಾಡಲಾಗುತ್ತೆ. ಇದನ್ನು ಯಾವಾಗ ಸ್ಥಾಪನೆ ಮಾಡಿದ್ರೋ ಅದರ ನೆನಪಿನಲ್ಲಿ ಅಂದರೆ ಇವತ್ತು 17 ವಿಶ್ವ ದೂರ ಸಂಪರ್ಕ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಸಹ ಅಂತರ್ಜಾಲದ ವ್ಯವಸ್ಥೆಯನ್ನು ಮಾಡುವಂತಹದ್ದು, ಸಂವಹನಕ್ಕೆ ಪೂರಕವಾಗಿರುವಂತಹ ಸಲಕರಣೆಗಳನ್ನಾಗಿರ್ಬೋದು, ಸಾಧನಗಳನ್ನಾಗಿರ್ಬೋದು, ಇವುಗಳನ್ನೆಲ್ಲವನ್ನು ಪೂರೈಸುವಂತಹದ್ದು. ಇತ್ತೀಚಿನ ದಿನಗಳಂತೂ ಇಂಟರ್ನೆಟ್ ಅನ್ನುವಂತಹದ್ದು ಬಹಳ ಪ್ರಮುಖವಾಗಿ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು, ಇವೆಲ್ಲವನ್ನು ಸಹ ಪೂರೈಸುವಂತಹ ಉದ್ದೇಶವನ್ನು ಒಳಗೊಂಡಿರುವಂಥದ್ದು ಈ ಒಂದು ವಿಶ್ವ ದೂರ ಸಂಪರ್ಕ ದಿನದ ಒಂದು ಪ್ರಮುಖವಾದಂತಹ ಉದ್ದೇಶ ಆಗಿದೆ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು ಸಿದ್ಧ ಶ್ರೀರಾಮ್ ಅವರೊಧನೆಯಾಗಿರುವಂತಹ ಬ್ರ್ಯಾಟ್ ಚಲನಚಿತ್ರದ ಈ ಹಾಡು. ಲಹರಿ ಮಹೇಶ್ ಮತ್ತು ಶಶಾಂಕ್ ಅವರು ಈ ಒಂದು ಲಹರಿ ಮಹೇಶ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಜೊತೆಗೆ ಶಶಾಂಕ್ ಅವರ ಸಾಹಿತ್ಯ ರಚನೆ ಇದೆ, ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ. ಈ ಹಾಡು ನಿಮಗಾಗಿ.

ಏಳುಮಲೆ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ರಚನೆಯಲ್ಲಿ ಡಿ ಇಮ್ಮನವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಇವತ್ತು ಏನು ದಿನದ ವಿಶೇಷ ಅಂತ ನೋಡಿದಾಗ, ಇವತ್ತು ಜನ್ಮ ದಿನ ಯಾರದು ಅಂತಂದ್ರೆ ಪಂಕಜ್ ಉದಾಸ್ ಅವರು, ಗುಜರಾತ್ ಮೂಲದ ಗಾಯಕ ಇವರು. 1951 ಮೇ 17 ತಾರೀಕು ಜೆಟ್ಪುರದಲ್ಲಿ ಜನಿಸ್ತಾರೆ. ಗಜಲ್ ಮತ್ತು ಜಾನಪದ ಶೈಲಿಯ ಹಾಡುಗಳಿಗೆ ತುಂಬಾನೇ ಹೆಸರುವಾಸಿ ಆಗಿರುವಂತಹವರು. ಅನೇಕ ಆಲ್ಬಮ್ಗಳಿಗೂ ಸಹ ಇವರು ಧ್ವನಿಯಾಗಿದ್ದಾರೆ. ಇನ್ನು 1986 ಬಿಡುಗಡೆಯಾದಂತಹ ನಾಮ್ ಚಿತ್ರದ ಇವರ ಹಾಡಿನ ಒಂದು ಗೀತೆ ಈಗಲೂ ಸಹ ತುಂಬಾನೇ ಪ್ರಸಿದ್ಧಿಯಾಗಿರುವಂತಹದ್ದು. ಪದ್ಮಶ್ರೀ ಪುರಸ್ಕೃತರಿವರು. ಇನ್ನು ಕನ್ನಡದ ವಿಚಾರಕ್ಕೆ ಬರೋದಾದ್ರೆ, ಕಿಚ್ಚ ಸುದೀಪ್ ಅವರ ನಟನೆಯ ಸಿನಿಮಾ ಸ್ಪರ್ಶ ಇದೆಯಲ್ಲ, ಅದರಲ್ಲಿ ಚಂದಕ್ಕಿಂತ ಚಂದ ನೀನೇ ಸುಂದರ ಈ ಒಂದು ಹಾಡಿನ ಮುಖಾಂತರ ಕನ್ನಡಿಗರಿಗೆ ತುಂಬ ಹತ್ತಿರ ಆಗ್ತಾರೆ. ಅಷ್ಟು ಮಾಧುರ್ಯ ಭರಿತವಾಗಿರುವಂತಹ ಗೀತೆಯ ಮುಖಾಂತರ ಜನಮನ ಸೂರೆಗೊಳ್ಳಂತಹ ಪಂಕಜ್ ಉದಾಸ್ ಅವರ ಜನ್ಮದಿನ ಇವತ್ತು ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹದ್ದು ಅರ್ಚನಾ ರವಿ ಮತ್ತು ಟಿಪ್ಪು ಅವರು ಧ್ವನಿಯಾಗಿರುವಂತಹ ಅಧ್ಯಕ್ಷ ಚಲನಚಿತ್ರದ ಈ ಹಾಡು. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ.

ನಮಸ್ಕಾರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 8:53. ಎಸ್, ಈಗ ಸದ್ಯಕ್ಕೆ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅಂತ ನೋಡೋದಾದ್ರೆ, ನಮಸ್ಕಾರ ಸರ್ ಅಂತ ಹೇಳ್ತಾ ಇದ್ದಾರೆ ಸುಧಾ ಅವರು. ನಮಸ್ತೆ ಎಫ್ ಎಂ ರೈನ್ಬೋಗೆ ಅಂತ ನಾಗರಾಜಯ್ಯ ಅವರು, ಧನ್ಯವಾದಗಳು. ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಅವರು, ಪುಷ್ಪ ಶಾನ್ಬೋಗರ್ ಗದಗಾಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಹಾಯ್ ಸಚಿನ್ ಅವರೇ, ಹೇಗಿದ್ರಿ ಅಂತ ಮೈತ್ರಿ ಅವರು USAಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ, ಅಲ್ಲಿನ ವೆದರ್ ಹೇಗಿದೆ ಅದನ್ನು ಸಹ ನಮ್ಗೆ ತಿಳಿಸ್ಕೊಡಿ. ಇನ್ನು ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವರಲಕ್ಷ್ಮಿ ಅವರು ಪೀಣ್ಯಿಂದ ಬೆಳಗಿನ ಶುಭೋದಯಗಳು ಅಂತ. ಅರುಣಾ ಮೈತ್ರಿ JC ರೋಡ್ ಪೋಸ್ಟ್ ಆಫೀಸ್ ರೋಡಿಂದ ಹಲೋ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ತುಮಕೂರಿನ ಹಾಗಲವಾಡಿಯಿಂದ ಸೋಮಶೇಖರ್ ಶಶಿಕಲಾ ಹೇಮಶ್ರೀ ಹರ್ಷಿತಾ ಅವರು, ಓಕೆ. ಮತ್ತಿನ್ಯಾರು, ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಶ್ರೀಧರ ಪದ್ಮ ಪನ್ನಗಟ್ಟಿ ಅನಂತಕುಮಾರ್ ಅವರು, ಆನಂದ್ ಅವರು ನಾಗರತ್ನ ಅವರು ರಜಾಜಿನಗರ ಇಂದ, ಪೂಜಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಧನ್ಯವಾದಗಳು. ಹೀಗೆ ರಿಕ್ವೆಸ್ಟ್ಗಳು ಬರ್ತಾ ಇದೆ. ಓಕೆ, ಕಾರ್ಯಕ್ರಮ ಆರಂಭ ಆಗಕ್ಕಿಂತ ಮುಂಚೆನೇ ಸಂದೇಶಗಳು ಬರ್ತಾ ಇದೆ. 9 ಗಂಟೆಗೆ ಮತ್ತೆ ಸಿಗ್ತೀನಿ ನಿಮ್ಮ ರೈನ್ಬೋಗಳಿಯ ಸಚಿನ್ ಬರ್ಮಾಸಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ಇವತ್ತಿನ ಈ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮೂಡಿ ಬರ್ತಾ ಇದೆ ಆರಾಮಾಗಿರಿ ಸುಬ್ಬಲಕ್ಷ್ಮಿ ಎನ್ನುವಂತಹ ಗೀತೆ. ಸಂತೋಷ್ ವೆಂಕಿ ಜೊತೆಗೆ ಅಪೂರ್ವ ಶ್ರೀಧರ್ ವರ್ಧನಿಯಾಗಿರುವಂತಹ ಬಹದ್ದೂರ್ ಚಲನಚಿತ್ರದ ಈ ಹಾಡು ಚೇತನ್ ಕುಮಾರ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
2: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
3: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
5: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
1: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

ನಮಸ್ಕಾರ ಸ್ನೇಹಿತರೆ, ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ವೀಕೆಂಡ್ ಗೆಳೆಯ ಸಚಿನ್ ಬನವಾಸಿ. 9:02 ಆಗ್ತಾ ಇದೆ. ಸಖತ್ ಸಾಂಗು ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಈ ಕಾರ್ಯಕ್ರಮದಲ್ಲಿ ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ನೀವು ರಿಕ್ವೆಸ್ಟ್ ಮಾಡಬಹುದು. ಯಾವ ನಂಬರ್ಗೆ ಅಂತಂದರೆ ಗೊತ್ತಲ್ಲ, ಆಸ್ ಯೂಶ್ವಲ್ ಆದರೂ ಹೇಳ್ತಾ ಇದ್ದೀನಿ, 9480909013 9499091013. ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸಿ, ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಿ ಅನ್ನೋಷ್ಟರಲ್ಲಿ ತುಂಬಾ ಸಂದೇಶಗಳು ಬರ್ತಾ ಇದೆ, ನಮ್ಮ ಇನ್ಬಾಕ್ಸ್ ತುಂಬಿ ಹೋಗ್ತಾ ಇದೆ. ಪರವಾಗಿಲ್ಲ, ಅನ್ಲಿಮಿಟೆಡ್ ಇನ್ಬಾಕ್ಸ್ ಇರೋದ್ರಿಂದ ಏನು ತೊಂದರೆ ಇಲ್ಲ. ಎಷ್ಟು ಸಂದೇಶಗಳನ್ನು ಬೇಕಾದರೂ ಸಹ ನೀವು ಕಳಿಸಬಹುದು ಅಂತ ಹೇಳ್ತಾ, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಅವರು ಧ್ವನಿಯಾಗಿದ್ದಾರೆ. ಬುಲ್ಬುಲ್ ಚಲನಚಿತ್ರದ ಹಾಡು ಜಗದಲ್ಲಿರೋ ಹುಚ್ಚರಲಿ ಅನ್ನುವಂತಹ ಈ ಒಂದು ಗೀತೆ ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿ ಬರ್ತಾ ಇದೆ. ವಿಹಾರಿ ಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿದು. ಜೊತೆಗೆ ಸಂದೇಶವನ್ನು ಸಹ ಕಳಿಸ್ತಾ ಇರಿ.

9:07 ಆಗ್ತಾ ಇದೆ. ಸ್ನೇಹಿತರೆ, ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವು ನೀವು ಸಾಕ್ತಾ ಇದೀವಿ. ನಿಮ್ಮ ಸಂದೇಶಗಳ ಜೊತೆಗೆ, ನಿಮ್ಮದೇ ಹಾಡುಗಳ ಜೊತೆಗೆ, ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳ ಜೊತೆಗೆ ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ ನೋಡೋದಾದ್ರೆ, ರೇಖಾ ಅವರು ಗುಳೇದ ಗುಡ್ಡ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಒಳ್ಳೊಳ್ಳೆ ಹಾಡುಗಳು ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಜೆ ರೂಪಾ ಮಂಜುನಾಥ್ ಹೆಚ್ ಸಿ ಅವರು, ಧನ್ಯವಾದಗಳು ತಮಗೆ. ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು, ಹಿರಣ್ಮಯ ಅವರು ಹಾಸನದಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ, ಧರ್ಮಣ್ಣ ದನ್ನಿ ಅವರು ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ, ಶ್ರೀಶೈಲ ತೇಲಿ ಆದಿತ್ಯ ಇನ್ನು ಶಿವಲೀಲಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ ಒಂದು ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ವಿನಯ್, ಪವಿತ್ರ ಮತ್ತು ನಾಗರತ್ನ ವಿನೋಭಾನಗರ ಶಿವಮೊಗ್ಗ ಇಂದ, ಮಂಜುಳಾ ಅವರು ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸುಧಾ ಜಯಶ್ರೀ ರಾಜಾಜಿನಗರದಿಂದ, ಜೊತೆಗೆ ಸುನಿಲ್ ಅವರು ಎಚ್ ಬಿ ಜಯರಾಮ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಅಮರಾವತಿ ಹರಿಕುಮಾರ್ ಅವರು, ಗುಡ್ ಮಾರ್ನಿಂಗ್ ಅಂತ ಬೆಳಗಾವಿಯಿಂದ ರಾಜು, ಪ್ರತೀಕ್ಷಾ, ಅನುರಾಧ, ಪ್ರೀತಿ ರಾಮಚಾರಿ ಚಲನಚಿತ್ರದ ಒಂದು ಹಾಡಿನ ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ. ಓಕೆ, ಧನ್ಯವಾದಗಳು ತಮಗೆ. ಭೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಪ್ರಿಯಾ, ಸುಪ್ರಿಯಾ ಅವರು, ಪವನ್, ರಾಹುಲ್, ಲಿಖಿತಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಅವರು ಧನಿಯಾಗಿರುವಂತಹ ಬಾನಿಂದ ಜಾರಿದಂತ ಅನ್ನುವಂತಹ ಗೀತೆ, ಫ್ರಾಮ್ ಗೌರಮ್ಮ ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಸಮಯದಲ್ಲಿ ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂತಂದ್ರೆ 9480901013 9489091013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ. ನಾನು ವೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ, ನಿಮ್ಮ ಸಂದೇಶಗಳಿಗೋಸ್ಕರ.

ಸೂರ್ಯವಂಶ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ರು. ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು ಸ್ನೇಹಿತರೆ. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಶುಭ ಮುಂಜಾನೆ. ನಮಗೆ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ರನ್ನ ಬೆಳಗಲಿಯಿಂದ ಶ್ವೇತಾ ಚಿನ್ಮಯ್ ಸುಮಾ ಮಹಂತೇಶ್ ಗಾಡವಿ ಅವರು ಸಂದೇಶವನ್ನು ಕಳಿಸಿದ್ರು. ಇನ್ನು ಸುನೀತಾ ರವಿ ಧಾರವಾಡ ಇಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಸುನಂದ ಅವರು ಜೊತೆಗೆ ಹಾಯ್ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಶೋಭಾ ನಾಗಪ್ಪ ಜೊತೆಗೆ ಪೂರ್ವಿಕಾ ವಿನಿತಾ ರಶ್ಮಿ ಮಿತೇಶ್ ಸರ್ವೇಶ್ ಅರಬಳ್ಳಿ ಅವರು ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ. ಇನ್ನು ರವಿ ಎಂ ಎಚ್ ಅವರು ಸಂದೇಶವನ್ನು ಕಳಿಸ್ತಿದ್ದಾರೆ. ಗಣೇಶ್ ಅವರು ಸಾಗರ ಇಂದ, ಅಂಜನಪ್ಪ ಎನ್ ಮಲಮಾಚನಹಳ್ಳಿಯಿಂದ, ಸವಿತಾ ಈಶ್ವರ್ ಬಸವೇಶ್ವರ ನಗರ ಇಂದ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಶರತ್ ಹಾಗೂ ಪದ್ಮಜ ಬಿಡೆ ಹಂಪಿನಗರ ಇಂದ, ನಾಗೇಶ್ ದೀಪ ಋತ್ವಿಕ್ ಜಾರ್ವಿಕ ಕೆಸಗೋಡಿನಿಂದ, ಕವಿತಾ ಶಶಿಧರ್ ಶಿವಮೊಗ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ಕಾರ ಸರತ ಶಿವಾನಂದ ಭಟ್ ಶ್ರೀನಿವಾಸ್ ನಗರ ಬೆಂಗಳೂರಿನಿಂದ, ನಮಗೆ ದೇವರ ದುಡ್ಡು ಚಲನಚಿತ್ರದ ಹಾಡಬೇಕು ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ವಿಜಯನಗರದಿಂದ ಕವಿತಾ ಕುಮಾರ್ ಬೆಂಗಳೂರಿನಿಂದ ಧನ್ಯವಾದಗಳು. ಇನ್ನು ಭಾಷಾ ಆನಂದ್ ಆದೋನಿ ಸಿಂಧನೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾ ಇದ್ದಾರೆ. ವೀರಪ್ಪ ಗುರಿಕಾರ್ ಫ್ಯಾಮಿಲಿ ನರೇಗಲ್ ವಿಲೇಜ್ ಗಜೇಂದ್ರಗಡ ತಾಲೂಕು ಗದಗ ಡಿಸ್ಟಿಕ್ ಇಂದ, ಥ್ಯಾಂಕ್ ಯು ಸೋ ಮಚ್. ಇನ್ನು ಅನುಷಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್ ಅಂತ ವಾಣಿ ವಿಜಯ್ ಜಿ ಬೆಟಗೇರಿ ಗದ್ಗಾಯಿಂದ ಧನ್ಯವಾದಗಳು. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ. ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಗೀತೆಯನ್ನು ಕೇಳುವಂತಹ ಸಮಯ. ಯಾರಿವಳು ಯಾರಿವಳು ಅನ್ನುವಂತಹ ಸಾಹಿತ್ಯ ಇರುವಂತಹ ಗೀತೆ. ರಾಮಾಚಾರಿ ಚಲನಚಿತ್ರದ ಹಾಡು, ಹಂಸಲೇಖಾ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಇದೆ. ಮನು ಮತ್ತು ಸಂಗಡಿಗರು ಈ ಹಾಡಿಗೆ ದನಿಯಾಗಿದ್ದಾರೆ.

0: ನನ್ನ
1: ಇದೇನ್ ಮಗ, ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
0: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರಕಿಲ್ಲ.
1: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ, ಮೈಸೂರು ವಿಳ್ಳೆದೆಲೆ.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕೇಳ್ತಾ ಇದ್ರಾ? ಸಖತ್ ಸಾಂಗು ಕಾರ್ಯಕ್ರಮ ಅರ್ಧ ಗಂಟೆ ಕ್ರಮಿಸ್ಬಿಟ್ಟಿದ್ದೀವಿ ನಾವು. ನಿಮ್ಮ ಸಂದೇಶಗಳ ಜೊತೆಗೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಹಾಡುಗಳ ಜೊತೆಗೆ 9:32 ಆಗ್ತಾ ಇದೆ ಸದ್ಯಕ್ಕೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗ ಇಂದ ಮೌನಗೀತೆ ಚಲನಚಿತ್ರದ ಹಾಡಿಗೋಸ್ಕರ ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಸಿಂಧನೂರಿನಿಂದ ಸುರೇಶ್ ಬಳ್ಳುಟಿಗೆಯವರು, ಎಂಆರ್ಶಂಕಟ್ಟ ನಗರಹಾರ ಮೈಸೂರಿನಿಂದ ಅಶೋಕ್ ಕುಮಾರ್, ಮಂಜುಳಾ ಪ್ರಜ್ವಲ್ ಲೋಹಿತ್ ಮುಳಬಾಗಿಲು ಮುತ್ಯಾಲಪೇಟೆಯಿಂದ ಸರ್ ನಮಗೆ ಇಷ್ಟವಾಗಿರುವಂತಹ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ತಮ್ಮ ಹೆಸರನ್ನ ಟೈಪ್ ಮಾಡದೆ ಮರೆತೋಗ್ಬಿಟ್ಟಿದ್ದಾರೆ. ಮುಂದಿನ ಸಂದೇಶದಲ್ಲಿ ತಮ್ಮ ಹೆಸರನ್ನು ಸಹ ಟೈಪ್ ಮಾಡಿ ಕಳಿಸ್ಕೊಡಿ. ನಂಬರ್ ಎಂಡಿಂಗ್ ವಿತ್ 2-3-4. ಓಕೆ, ನಮಸ್ತೆ ಸರ್ ಅಂತ ಶಿವಮೊಗ್ಗ ಜಿಲ್ಲೆಯಿಂದ ಮೂಡಲ ವಿಠಲಾಪುರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಪದ್ಮಶ್ರೀ ಅವರು. ನಂಬರ್ ಎಂಡಿಂಗ್ ವಿತ್ 115 ಶ್ರೀಕಾಂತ್ ಪೂಜಾರ್ ಮುಂಡರಗಿ ತಾಲೂಕಿನಿಂದ. ಮತ್ತಿನ್ಯಾರು ಸಂದೇಶವನ್ನು ಕಳಿಸಿರುವಂತಹವರು ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚನ್ನನಕುಂಟೆ, ಶಿರಾ ಇಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಜಿಎಸ್ ಬೋಜಾಜ್, ಸುಧಾ, ಕುಶಾಲ್ಗೌಡ, ಸೋಮಶೆಟ್ಟಿಹಳ್ಳಿ ಚನ್ನಗಿರಿಯಿಂದ, ಚಂದ್ರಶೇಖರ್ ಚಿತ್ರದುರ್ಗದಿಂದ, ಜೊತೆಗೆ ವೆಂಕಟೇಶ್ ಅವರು ತೂಬಿನಕೆರೆ ಮಂಡ್ಯದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಯಾವ ಸಖತ್ ಸಾಂಗು ನಮಗೆ ಬೇಕು ಅಂತ ಕೇಳಿದ್ದಾರೆ ಅಂತ. ಈಗ ಸದ್ಯಕ್ಕೆ ನಿಮ್ಗೆ ಇಷ್ಟವಾಗಿರುವಂಥ ಗೀತೆಗಳನ್ನು ನೀವು ಕೇಳಬೇಕು ಅಂತಂದರೆ 9480909013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಪಂಕಜ್ ಉದಾಸ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ ಫ್ರಮ್ ಸ್ಪರ್ಶ. ಹಂಸಲೇಖ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ. ಇವತ್ತು ಪಂಕಜ್ ಉದಾಸ್ ಅವರ ಜನ್ಮದಿನ.

ಆಸೆಗೊಬ್ಬ ಮೀಸೆಗೊಬ್ಬ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಶಿವರಾಜ್ ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಈಗ ಸದ್ಯಕ್ಕೆ ಇನ್ನೂ 15 ನಿಮಿಷಗಳ ಕಾಲಾವಕಾಶ ಇದೆ, ನೀವು ಸಹ ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಬಹುದು. ಸದ್ಯಕ್ಕೆ ಸಂದೇಶವನ್ನು ಯಾರೆಲ್ಲ ಕಳಿಸಿದ್ರು ಅಂತ ನೋಡೋದಾದ್ರೆ, ವಿಶಾಲ್ ಆನಂದ್ ಬೆಂಗಳೂರು ವೈಟ್ ಫೀಲ್ಡ್ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ತುಮಕೂರಿನ ಹಾಗಲ್ವಾಡಿಯಿಂದ ಸೋಮಶೇಖರ್, ಶಶಿಕಲಾ, ಹೇಮಶ್ರೀ, ಹರ್ಷಿತಾ ಅವರು, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇಂದ ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡಿ ಸರ್ ಅಂತ, ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸತೀಶ್ ಅವರು ಉಡುಪಿಯಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ, ಗಾಯತ್ರಿ ಮಹೇಶ್ ಫ್ರಮ್ ಮಣಿವಿಲಾಸ್ ಗಾರ್ಡನ್ ಬೆಂಗಳೂರಿನಿಂದ ಧನ್ಯವಾದಗಳು ತಮಗೆ. ರಾಕೇಶ್ ಅವರು ಹರಿಹರ ಇಂದ, ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ, ಪ್ರತೀಕ್ಷಾ ಮಣಿಕಂಠ ಆರ್ ದೊಡ್ಡಾಗ್ರಹಾರ ಸಿರಾ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ಯಲ್ಲನ್ಪುರಂಯಿಂದ ಗೋಪಿ ಅವರು, ಆಮೇಲೆ ರಾಣಿ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ, ಬೆಳಗಾವಿಯಿಂದ ಪವಿತ್ರ ಅವರು, ನಮಗೂ ಸಹ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಸರ್ ಅಂತ, ಅಂಜನಪಾಯನ್ ಮಲಮಾಚನಹಳ್ಳಿಯಿಂದ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಹಲೋ ಸರ್ ನಮಸ್ಕಾರ ಅಂತ ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರು, ಥ್ಯಾಂಕ್ ಯು ಸೋ ಮಚ್. ಇನ್ನು ಮಧು ಅವರು ಹಗರೀಶಿರನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ವಂದನೇ ವಂದನೆ ಸಾವಿರ ವಂದನೆ ಅನ್ನುವಂಥ ಗೀತೆ ಬೇಕು ಅಂತ, ಮಹೇಂದ್ರ ಎಸ್ ತೆಲಗರಹಳ್ಳಿ ಆನೇಕಲ್ಲಿಂದ. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ. ಈಗ ಸದ್ಯಕ್ಕೆ ಶ್ರೀಗಂಧದ ಗೊಂಬೆ ಈ ಒಂದು ಹಾಡು ಮೂಡಿ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ, ಚಿತ್ರ ಅವರು ಸಹ ಧ್ವನಿಗೊಳಿಸಿದ್ದಾರೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ಮೂಡಿ ಬರ್ತಾ ಇದೆ. ಮನೆ ತುಂಬಿಸಿಕೊಳ್ಳುವಂತಹ ಶಾಸ್ತ್ರದಲ್ಲಿ ಈ ಹಾಡನ್ನು ಕಡ್ಡಾಯವಾಗಿ ಹಾಕಲೇಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಪ್ರಸಾರ ಮಾಡ್ತೀವಿ ಅಂದರೆ, ಯಾರೇ ಆಗಲಿ ಈ ಒಂದು ಹಾಡನ್ನು ಕೇಳೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಅಂತಹ ಒಂದು ಸಂದರ್ಭಗಳಲ್ಲಿ.

ಸಾಮ್ರಾಟ್ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:56. ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ನಿಂತಿದ್ದೀವಿ. ಹೌದು, ಸಕಲ್ ಸಾಂಗು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ತುಂಬಾ ಜನ ಸಂದೇಶವನ್ನು ಕಳಿಸಿದ್ರಿ, ಅದರಲ್ಲಿ ಕೆಲವೊಂದು ಆಯ್ದ ಹಾಡುಗಳನ್ನು ಪ್ರಸಾರ ಮಾಡಿದ್ದೀವಿ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ಯಾರೆಲ್ಲ ನಮ್ಮ ಹಾಡುಗಳು ಪ್ರಸಾರ ಆಗಿರ ಸರ್ ಅಂತ. ಯಾಕೆಂತಂದರೆ ಪ್ರತಿದಿನ ಕಾರ್ಯಕ್ರಮ ಇರುತ್ತೆ, ನೀವು ಸಹ ಸಂದೇಶವನ್ನು ಕಳಿಸ್ಬೋದು, ನಿಮ್ಗೆ ಇಷ್ಟವಾಗಿರುವಂಥ ಗೀತೆಗಳನ್ನು ಕೇಳಬಹುದು ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಕಾರ್ಯಕ್ರಮದೆಡೆಗೆ ಸಾಗುವಂತಹ ಸಮಯ. ಸಿನಿ ಚಿಟ್ಟೆ 10 ಗಂಟೆಗೆ ಸರಿಯಾಗಿ ನಿಮ್ಮ ಜೊತೆ ಆಗ್ತೀನಿ. ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ ಸದಾ ಕೇಳ್ತಾರಿ ಕೇಳಿಸ್ತಾರಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:02, ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ, ಸಿನಿಮಾ ಟ್ರಿವಿಯಾ. ಹೌದು, ಈ ಒಂದು ಕೆಲವೊಂದು ವಿಶೇಷವಾಗಿರುವಂತಹ ಸಂಗತಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ. ಹಾಗಾದ್ರೆ ಇವತ್ತಿನ ಮಾಹಿತಿಗಳು ಏನು, ಯಾವೆಲ್ಲ ಸಂದರ್ಭಗಳು, ಶೂಟಿಂಗ್ ಸಂದರ್ಭದಲ್ಲಿ ಉಂಟಾದಂತಹ ಹಾಸ್ಯಮಯ ಸನ್ನಿವೇಶಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಕಾಂಬೋ ಆಫರ್ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಮಿಸ್ ಮಾಡದೇ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ಮೂಡಿ ಬರ್ತಾ ಇದೆ ಕುನಾಲ್ ಗಂಜಾವಾಲ ಅವರು ಧ್ವನಿಯಾಗಿರುವಂತಹ ಅರಸು ಚಲನಚಿತ್ರದ ಹಾಡು. ರಾಮ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ ಹಂಸಲೇಖ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಇತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
1: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
0: ಬಾನುಲಿಯಲ್ಲಿ
2: ಮನತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
0: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
2: ಟ್ಯೂನ್ ಮಾಡಿ 101.3 ಎಫ್ಎಂ.
3: ಸಮಯ ಆಗ್ತಾ ಇದೆ 10:08. ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮ ಆರಂಭ ಆಗಿತ್ತು. ಕುನಾಲ್ ಗಂಜಾವಲ ಅವರು ಧ್ವನಿಯಾಗಿರುವಂತಹ ಒಂದು ಗೀತೆಯ ಮುಖಾಂತರ ಜೋಶುವಾ ಶ್ರೀಧರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿತ್ತು ಆ ಒಂದು ಗೀತೆ. ಎಸ್, ಈಗ ಸದ್ಯಕ್ಕೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ನೀಡ್ತಾ ಇರುವಂತಹ ಮಾಹಿತಿ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಕೆಲವೊಂದು ಹಾಸ್ಯಮಯ ಸನ್ನಿವೇಶಗಳಾಗಿರ್ಬೋದು, ಮರೆಯಲಾಗದಂತಹ ಸನ್ನಿವೇಶಗಳು ಸಂದರ್ಭಗಳು ಎದುರಾಗಿರುವಂತಹ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಕೂರ ಸೀತಾರಾಮ ಶಾಸ್ತ್ರಿಗಳ ನಿರ್ದೇಶನದ ಒಂದು ಚಿತ್ರ ಬೆರೆತ ಜೀವ ಅಂತ, ಈ ಒಂದು ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಹಾಸ್ಯಮಯ ಸಂದರ್ಭವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಬಾಲಕೃಷ್ಣ ಮತ್ತು MN ಲಕ್ಷ್ಮೀದೇವಿ ಅವರು ದಂಪತಿಯಾಗಿ ಕಾಣಿಸ್ಕೊಂಡಂತಹ ಒಂದು ಸನ್ನಿವೇಶ ಇದೆ. ಮಗ ಮನೆ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ MN ಲಕ್ಷ್ಮೀದೇವಿ ಅವರು ನಾನೂ ಸಹ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹಠ ಮಾಡ್ಕೊಂಡು ಕೂತಿರ್ತಾರೆ. ಆಗ ಬಾಲಣ್ಣ ಅವರ ಒಂದು ಡೈಲಾಗ್ ಇದೆ, ಅದೇನಪ್ಪ ಅಂತಂದರೆ, ತವರಿಗೆ ಹೋದರೆ ಏನಾಗ್ತೀಯಾ ಗೊತ್ತಾ ಮರಿ, ಪುಕ್ಕಾಕಿತ್ತ ಗುಬ್ಬಚ್ಚಿ ಆಗ್ತೀಯಾ ಅಂತ. ಆದರೆ ಗುಬ್ಬಚ್ಚಿ ಅಂತ ಹೇಳ್ತಿದ್ದ ಹಾಗೆ ಬಾಲಣ್ಣ ಅವರು ಜೋರಾಗಿ ನಗಕ್ಕೆ ಶುರು ಮಾಡ್ತಾರಂತೆ. ಏನಾಯಿತು ಅಂತ ಕೂರ ಸೀತಾರಾಮ ಶಾಸ್ತ್ರಿಗಳು ಸಹ ಬಂದು ಕೇಳಿದಾಗ, ಪುಕ್ಕಾಕಿತ್ತ ಗುಬ್ಬಚ್ಚಿಯನ್ನು ನೆನೆಸ್ಕೊಂಡು ನಗು ಬಂತು ಅಂತ ಬಾಲಣ್ಣ ತಮ್ಮ ನಗುವಿನ ಕಾರಣವನ್ನು ತಿಳಿಸ್ಕೊಡ್ತಾರೆ. ಅಂದರೆ ಪಾತ್ರ ಮತ್ತು ಸಂಭಾಷಣೆಯಲ್ಲಿ ತಲ್ಲೀನರಾಗ್ತಾ ಇದ್ದಂತಹ ಬಾಲಣ್ಣನವರಿಗೆ ಇದೊಂದು ಉದಾಹರಣೆಯಾಗಿ ನಾವು ಈ ಸಂದರ್ಭವನ್ನು ನೆನಪು ಮಾಡಿಕೊಳ್ಬಹುದು ಅಲ್ವಾ. ಇದೇ ರೀತಿಯಂತಹ ಮತ್ತಷ್ಟು ಮಗದಷ್ಟು ಸನ್ನಿವೇಶಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಸಾಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಸದ್ಯಕ್ಕೆ ಲೆಟ್ಸ್ ಡ್ಯಾನ್ಸ್ ಜೊತೆ ಜೊತೆ ಅನ್ನುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಫ್ರಮ್ ಈ ಬಂಧನ, ರಾಜೇಶ್ ಕೃಷ್ಣನ್ ಚೈತ್ರ ಮತ್ತು ಸಂಗಡಿಗರ ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆಯಲ್ಲಿ.

ಹುಡುಗಾಟ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಸ್ನೇಹಿತರೆ, ಶ್ರೇಯಾ ಘೋಷಾಲ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದುವರೆದು ನಿಮಗೆ ಮಾಹಿತಿಯನ್ನು ಕೊಡೋದಾದರೆ ಮತ್ತೊಂದು ಸಿನಿಮಾ ಸನ್ನಿವೇಶ. ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಜೋಡಿಗಳಾಗಿ ಯಶಸ್ಸನ್ನು ಗಳಿಸಿದಂಥವರು ಬಿ ಜಯ ಮತ್ತು ದ್ವಾರಕೀಶ್ ಅವರು. ಬೆಳ್ಳಿಮೋಡ, ಅರಿಶಿನ ಕುಂಕುಮ, ಭಾಗ್ಯದ ಬಾಗಿಲು, ತಾಯಿ ದೇವರು ಸೇರಿದಂತೆ ಅನೇಕ ಚಲನಚಿತ್ರ ಹಾಸ್ಯ ಸನ್ನಿವೇಶಗಳಲ್ಲಿ ಈ ಜೋಡಿ ಕಾಣಿಸ್ಕೊಂಡಿತು. ಅದರಲ್ಲಿ ಬಹಳ ಪ್ರಮುಖವಾಗಿ ಮಂತ್ರಶಕ್ತಿ ಅನ್ನುವಂಥ ಒಂದು ಚಲನಚಿತ್ರದಲ್ಲೂ ಸಹ ಈ ಜೋಡಿಯ ಮೋಡಿಯನ್ನು ನಾವು ಗುರುತಿಸಬಹುದು. ಮಂತ್ರವಾದಿ ಶಾಪ ನೀಡಿದಾಗ ದ್ವಾರಕೀಶ್ ಅವರು ಹೆಣ್ಣಾಗ್ತಾರೆ. ಇನ್ನು ಶಾಪ ವಿಮೋಚನೆ ಆಗೋವರೆಗೂ ಸಹ ಹೆಣ್ಣಾದ ದ್ವಾರಕೀಶ್ ಪಾತ್ರದಲ್ಲಿ ಬಿ ಜಯ ಅವರು ಕಾಣಿಸ್ಕೊಳ್ತಾರೆ. ಈ ಚಿತ್ರದ ಸನ್ನಿವೇಶವೊಂದರಲ್ಲಿ ದ್ವಾರಕೀಶ್ ಅವರು ಕೊರಳಿಗೆ ಹಾವು ಸುತ್ತಕೊಳ್ಳುವಂತಹ ಒಂದು ಸನ್ನಿವೇಶ ಬರುತ್ತೆ. ಆಗ ದ್ವಾರಕೀಶ್ ಅವರಿಗೆ ಹಿಂಜರಿಕೆ ಮತ್ತು ಸ್ವಲ್ಪ ಭಯ ಆಗಿತ್ತಂತೆ. ಅಯ್ಯೋ, ಹಾವನ್ನು ಯಾರಪ್ಪ ಸುತ್ತಿಸ್ಕೊಂತಾರೆ, ಅದು ಕೊರಳಿಗೆ ಅನ್ನುವಂಥ ರೀತಿಯಲ್ಲಿ ಭಯ ಆಗಿತ್ತಂತೆ. ಆಗಷ್ಟೇ ವೆಳ್ಳಿಕೆ ಜಮೈ ವ್ರತಂ ಅನ್ನುವಂಥ ಒಂದು ತಮಿಳು ಚಿತ್ರ ಬಿಡುಗಡೆ ಆಗಿತ್ತು. ಸೊ ಅದರಲ್ಲಿ ನಟಿ ಜಯಚಿತ್ರ ಅವರು ಹಾವನ್ನು ಪೂಜಿಸುವಂತಹ ಒಂದು ಸನ್ನಿವೇಶ ಇದೆ. ಇದನ್ನು ಬಿ ಜಯ ಅವರು ದ್ವಾರಕೀಶ್ ಅವರಿಗೆ ನೆನಪು ಮಾಡಿ, ಹೀರೋಯಿನ್ಗೆ ಅಷ್ಟು ಧೈರ್ಯ ಇದೆ, ನೀವ್ಯಾಕೆ ಅಷ್ಟೊಂದು ಹೆದರ್ತೀರಿ ಅಂತ ಅಂದ್ರಂತೆ. ಅದನ್ನೇ ಒಂದು ರೀತಿಯಾಗಿ ಚಾಲೆಂಜ್ ಆಗಿ ತೆಗೆದುಕೊಂಡಂತಹ ದ್ವಾರಕೀಶ್ ಅವರು ಕೊರಳಿಗೆ ಹಾವನ್ನು ಸುತ್ತಕೊಂಡ್ರಂತೆ. ನೋಡಿ, ಯಾವ ರೀತಿಯಾಗಿ ಒಂದು ಪ್ರೇರಣೆ ಪ್ರಭಾವ ಅನ್ನುವಂಥದ್ದು ಹೇಗಾಗುತ್ತೆ ಬೇರೆಯವರು ಕಾಣಿಸ್ಕೊಂಡಂತಹ ಒಂದು ದೃಶ್ಯಗಳನ್ನು ನೋಡಿದಾಗ, ಅದರಿಂದ ಪ್ರೇರಣೆಯನ್ನು ಪಡ್ಕೊಂಡಂಥಕ್ಕೆ ಇದೊಂದು ಬಹಳ ಒಂದು ಪ್ರಮುಖವಾದಂಥ ಉದಾಹರಣೆ ಅಂತ ನಾವು ಗುರುತಿಸಬಹುದು. ಇದೇ ರೀತಿಯಾದ ಮತ್ತಷ್ಟು ಮುಗಿದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ ಸ್ನೇಹಿತರೆ. ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ತಯ್ಯಾ ತಯ್ಯಾ ಅನ್ನುವಂತಹ ಗೀತೆ ಫ್ರಮ್ ಕೃಷ್ಣ. ಗುರುಕಿರಣ್ ಸುಚಿತ್ರ ಮತ್ತು ಜನನಿ ಹರಿಕೃಷ್ಣ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

10:37 ಆಗ್ತಾ ಇದೆ ಸ್ನೇಹಿತರೆ. ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಸಿನಿಮಾದ ಕೆಲವೊಂದು ಹಾಸ್ಯಮಯ ಸನ್ನಿವೇಶಗಳು ಜೊತೆಗೆ ಕುತೂಹಲಕಾರಿ ಸನ್ನಿವೇಶಗಳು, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಪ್ರೀಮಿಯಂ ಸ್ಟುಡಿಯೋದಲ್ಲಿ ಒಂದೇ ಗುರಿ ಅನ್ನುವಂತಹ ಒಂದು ಚಲನಚಿತ್ರದ ಶೂಟಿಂಗ್ ನಡೀತಾ ಇದ್ದಂತಹ ಸಂದರ್ಭ. ಫೈಟಿಂಗ್ ಸನ್ನಿವೇಶವೊಂದರಲ್ಲಿ ಗ್ಲಾಸ್ ಒಡೆಯುವಂತಹ ಒಂದು ಸೀನ್ನ ಚಿತ್ರೀಕರಣ ನಡೀತಾ ಇತ್ತು. ಚಿತ್ರದ ನಾಯಕ ನಟ ಸಾಹಸಿಮ ವಿಷ್ಣುವರ್ಧನ್ ಅವರು. ಸೊ ಇದಕ್ಕೆ ಡ್ಯೂಪ್ ಬೇಡ, ನಾನೇ ಮಾಡ್ತೀನಿ ಅಂತ ಅಂದ್ರಂತೆ. ಆದರೆ ನಿರ್ದೇಶಕ ಭಾರ್ಗವ ಅವರಿಗೆ ಒಪ್ಪಿಗೆ ಇರಲಿಲ್ಲ. ಆದರೂ ಓಕೆ, ಇಷ್ಟೊಂದು ಕೇಳ್ಕೊಳ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಒಲ್ಲದ ಮನಸ್ಸಿನಿಂದಲೇ ಒಪ್ಕೊಳ್ತಾರಂತೆ ಭಾರ್ಗವ ಅವರು. ವಿಷ್ಣುವರ್ಧನ್ ಅವರು ಓಡ್ ಬಂದು ಗ್ಲಾಸ್ ಒಡೆದು ಜಿಗಿದ್ರಂತೆ. ಆಮೇಲೆ ನೋಡಿದ್ರೆ ವಿಷ್ಣುವರ್ಧನ್ ಅವರ ತೊಡೆಯ ಭಾಗದಲ್ಲಿ ಕಟ್ ಆಗಿತ್ತು. ಡಾಕ್ಟರ್ ಬಳಿ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ಡಾಕ್ಟರ್ ಹತ್ರ ಹೋದರೆ ಅವರು ಹೊಲಿಗೆ ಹಾಕ್ತಾರೆ, ಶೂಟಿಂಗ್ ನಿಂತೋಗ್ಬಿಡುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆಯನ್ನು ಮಾಡಿ ಸಾಕು ಅಂತ ಹೇಳ್ಬಿಟ್ಟು ವಿಷ್ಣುವರ್ಧನ್ ಅವರು ಅವತ್ತಿನ ಶೂಟಿಂಗನ್ನು ಕಂಪ್ಲೀಟ್ ಮಾಡ್ತಾರೆ. ಅಂದರೆ ಒಂದು ಶೂಟಿಂಗ್ ಅಥವಾ ಕೆಲಸ ಆಗಿರಬಹುದು, ತಮ್ಮ ಕರ್ತವ್ಯ ಆಗಿರ್ಬೋದು, ತಮ್ಮ ಜವಾಬ್ದಾರಿಗಳು, ಇದರ ಬಗ್ಗೆ ಇದ್ದಂತಹ ಅವರ ಬದ್ಧತೆಯನ್ನು ನಾವಿಲ್ಲಿ ಗುರುತಿಸಬಹುದು. ಇಂಥ ಅನೇಕ ಉದಾಹರಣೆಗಳು ನಮ್ಮ ಈ ಒಂದು ಸಿನಿಮಾ ಪಯಣದಲ್ಲಿ ನಾವು ಗಮನಿಸಬಹುದು ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಾಗಿರುವಂತಹ ಪಲ್ಲಕ್ಕಿ ಚಲನಚಿತ್ರದ ಹಾಡು ಚೈತ್ರ ಅವರು ಸಹ ಧ್ವನಿಗೊಳಿಸಿದ್ದಾರೆ. ಹೃದಯ ಶಿವ ಅವರ ಸಾಹಿತ್ಯ ರಚನೆಯಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ನಿಮಗಾಗಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ.

ಪೂಜಾರಿ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಉದಿತ್ ನಾರಾಯಣ್ ಮತ್ತು ದಿವ್ಯಾ ಹೆಚ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ರು. ಶರತ್ ಅವರ ಸಾಹಿತ್ಯ ರಚನೆ ಈ ಒಂದು ಹಾಡಿಗಿತ್ತು. 10:48 ಆಗ್ತಾ ಇದೆ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಸಿನಿಮಾ ರಂಗದ ಇನ್ನು ಶೂಟಿಂಗ್ ಸಂದರ್ಭದಲ್ಲಿ ಉಂಟಾದಂತಹ ಕೆಲವೊಂದು ಸನ್ನಿವೇಶಗಳು, ಈ ಒಂದು ಕುತೂಹಲಕಾರಿ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೆ. ಶುಭಮಂಗಳ ಚಲನಚಿತ್ರದ 4 ಹಾಡು ನಿಮಗೆಲ್ಲ ನೆನಪಿದೆ ಅಲ್ವಾ? ಯಾರು ಮರೆಯೋದಕ್ಕೆ ಸಾಧ್ಯ ಹೇಳಿ. ಈ ಚಿತ್ರದ ನಿರ್ದೇಶಕರು ಎಸ್ ಪುಟ್ಟಣ್ಣ ಕಣಗ,

ಅವರು ನಟ ನಟಿಯರ ನಡೆ ನುಡಿ ಬಾಡಿ ಲ್ಯಾಂಗ್ವೇಜ್ ಇದನ್ನ ಅರ್ಥ ಮಾಡಿಕೊಂಡೇ ಪಾತ್ರವನ್ನ ಡೆವಲಪ್ ಮಾಡ್ತಾ ಇದ್ದಂತಹ ಚತುರ ನಿರ್ದೇಶಕ ಇವರು. ಈ ಒಂದು ಹಾಡಿನ ಶೂಟಿಂಗ್ ನ ಹಿಂದಿನ ದಿನ ಪುಟ್ಟಣ್ಣ ಅವರು ನಾಯಕ ನಟ ಶ್ರೀನಾಥ್ ಅವರ ಬಳಿ ಬಂದು ಈ ಹಾಡಿನ ಚಿತ್ರೀಕರಣ ಹೇಗಿರ್ಬೇಕಪ್ಪ, ನಿನ್ನ ಐಡಿಯಾ ಏನು ಅಂತ ಕೇಳಿದ್ರಂತೆ. ಆಗ ಶ್ರೀನಾಥ್ ಅವ್ರಿಗೆ ಒಂದು ಕ್ಷಣ ಭಯ ಆಗ್ಬಿಡ್ತಂತೆ. ಅಲ್ಲ ಹೋಗಿ ಹೋಗಿ ಇವ್ರು ನನ್ನ ಹತ್ರ ಕೇಳ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ, ನೀವು ನಿರ್ದೇಶಕರು, ನೀವು ಡೈರೆಕ್ಟರು ಪುಟ್ಟಣ್ಣಾಜಿ, ನೀವು ಹೇಳದಾಗೆ ನಾನು ಕೇಳ್ತೀನಿ ಅನ್ನೋದಕ್ಕೆ ಪುಟ್ಟಣ್ಣ ಅವ್ರು ಹೇಳಿದ್ರಂತೆ, ನಾನೇ ಡೈರೆಕ್ಟರ್ ಇರ್ಬೋದಪ್ಪ, ಆದರೆ ನಿನಗೆ ಹೇಗೆ ಬೇಕು ಹೇಳು ಅಂತ ಹೇಳಿದಾಗ ಶ್ರೀನಾಥ್ ಅವರು ಧೈರ್ಯ ಮಾಡಿಕೊಂಡು ದೇವರ ಮೇಲೆ ಭಾರ ಹಾಕಿ ಈ ಹಾಡು ನ್ಯಾಚುರಲ್ ಆಗಿ ಬರಬೇಕು, ಅದಕ್ಕೆ ಡ್ಯಾನ್ಸ್ ಡೈರೆಕ್ಟರ್ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅಂತ ಅಂದ್ರಂತೆ. ಸೊ ಇದಕ್ಕೆ ಒಪ್ಪಿಕೊಂಡಂತಹ ಪುಟ್ಟಣ್ಣ ಕಣಗಾಲ್ ಅವರು ಶ್ರೀನಾಥ್ ಅವರ ಸಲಹೆಯ ಮೇರೆಗೆ ಹಾಡಿನ ಚಿತ್ರೀಕರಣ ಮಾಡಿದ್ದು ಈಗ ಮರೆಯಲಾಗದಂತಹ ಒಂದು ಇತಿಹಾಸ. ಆ ಒಂದು ಹಾಡಿನ ಚಿತ್ರೀಕರಣ ಯಾವ ರೀತಿಯಾಗಿ ಆಯಿತು ಅಂದರೆ, ಆ ಹಾಡು ಯಾವ ರೀತಿಯಾಗಿ ಮೂಡಿ ಬಂದಿತ್ತು ಅನ್ನುವಂಥದ್ದನ್ನ ನೀವು ಸಹ ಆನ್ಲೈನಲ್ಲಿ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಡ್ಯಾನ್ಸ್ ಡೈರೆಕ್ಟರ್ ಅವಶ್ಯಕತೆಯೇ ಇಲ್ಲದಂತೆ ಬರೀ ಒಂದು ನಟನೆಯ ಮುಖಾಂತರವೇ ಸಾಮಾನ್ಯವಾಗಿ ಮುಡಿಬಂತಹ ಒಂದು ಅಸಾಮಾನ್ಯವಾದಂತಹ ಗೀತೆ ಅಂತ ಹೇಳಬಹುದು. ಎಸ್ ಈಗ ಸದ್ಯಕ್ಕೆ ಮುಡಿಬರ್ತಾ ಇದೆ ರಾಜೇಶ್ ಕೃಷ್ಣ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಸ್ನೇಹಾನ ಪ್ರೀತಿನ. ಹೇಮಂತ್ ಮತ್ತು ಚೈತ್ರ ಅವರು ಸಹ ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:55. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ ನೋಡೋದಾದ್ರೆ, ಪ್ರತಾಪ್ ಖ್ಯಾದ್ರಿ ವೀರೇಶ್ ತೆಲಂಗಾಣ ರಾಜೌಲಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ರು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಗಿಯುವಂತ ಥ್ಯಾಂಕ್ ಯು ಸೋ ಮಚ್ ಅಂತ. ರೇಖಾ ನಯನ, ಮೌಲ್ಯ, ದೀಪ ನೆಲಮಂಗಲದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಹೇಂದ್ರ ಎಸ್ ತೆಲಗರಹಳ್ಳಿ ಆನೇಕಾಲಿನಿಂದ, ಇನ್ನು ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ನಂದಿನಿ ಮಾಲ್ತೇಶ್, ಶ್ರೀಧರ್, ಶಶಿಧರ್, ಸಾಗರದಿಂದ ಹಾಡುಗಳು ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇನ್ನು ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ನಾನು ಸಹ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಸಮೀಪಿಸ್ತಾ ಇದೆ. ಮತ್ತೆ ಮುಂದಿನ ವಾರ ಸಿಗ್ತೀನಿ, ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಇದೇ ಸಮಯದಲ್ಲಿ ಮತ್ತಷ್ಟು ಮಾಹಿತಿ, ಮಗದಷ್ಟು ಮನರಂಜನೆಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಸಹ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ವೀಕೆಂಡ್.

0: ಪವನ ಕರೆ ಸೋರ್,
1: ಪವನ ಕರೆ ಶೋರ್.
0: ಅರೆ ಬಾಬಾ, ಶೋರ್ ನೈ, ಸೋರ್ ಸೋರ್ ಸೋರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ದೇಶದ ಖಜಾನೆಯ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅಭಿಪ್ರಾಯಪಟ್ಟರು. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ವಿಚಾರ ಮಂಡನೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಮಸೂದೆ ಕುರಿತು ವಿಚಾರ ಮಂಡಿಸಲಾಗಿದೆ. ವಿವಿಧ ರಾಜಕೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮ ವರದಿ ಸಿದ್ಧಪಡಿಸಲಾಗುವುದು ಎಂದರು.
1: आज आप देखें जो खर्चा है, अगर सांसद और विधायक साथ लड़ेंगे चुनाव तो कितना खर्चा बच जाएगा, कितना खर्च कम होगा और सबसे बड़ा फायदा छोटी पार्टी और रीजनल पार्टीज को होगा. पास में पैसा जो इतना नहीं होता तो कम से कम सांसद और विधायक साथ खड़े करके वो कम से कम दोनों को खड़ा करा सकता है. रिप्रेजेंटेशन ऑफ पीपल एक्ट में जो प्रावधान है कानून के तहत में, वो आराम से पैसा देकर के उनको खड़ा कर सकता है और लड़ सकते हैं चुनाव. तो ये बड़ा फायदा है कि ये सोचना है कि इससे नुकसान नहीं होगा, फायदा होगा. खर्चा छोटी पार्टी का भी कम होगा, बड़ी पार्टी का भी कम होगा और नेशनल वेस्टेज जो जा रहा था वो बचेगा और हमारी फ्यूचर जनरेशन के लिए काम आएगा. अगर 7 लाख करोड़ तो ये तो उन्होंने क्वांटिफाई किया है.
0: ಡೆಂಗಿ ನಿಯಂತ್ರಣಕ್ಕಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆ, ಪರಿಶೀಲಿಸಿ ಸ್ವಚ್ಛಗೊಳಿಸಿ ಹಾಗೂ ಮುಚ್ಚಿಡಿ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರೀಯ ಡೆಂಗಿ ದಿನಾಚರಣೆ ಜಾಗೃತಿ ಜಾಥಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಆಯೋಜಿಸಿತ್ತು. ಬಳ್ಳಾರಿ ಜಿಲ್ಲೆ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಚಾಲನೆ ನೀಡಿದರು. ಈಡೀಸ್, ಈಜಿಪ್ಟೈ, ಸೊಳ್ಳೆಗಳ ಸಂತತಿ ವೃದ್ಧಿಸದಂತೆ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಲು ಮನವಿ ಮಾಡಿದರು. ವಿಜಯನಗರ ಜಿಲ್ಲೆಯನ್ನು ಡೆಂಘಿ, ಮಲೇರಿಯಾ, ಕಾಲರಾ ರೋಗ ಮುಕ್ತವಾಗಿಸಲು ಅಧಿಕಾರಿಗಳು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಕರೆ ನೀಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಅಂತರ್ ಇಲಾಖೆ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ 2 ದಿನಗಳ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಈ ಮಧ್ಯಾಹ್ನ 12:30ಕ್ಕೆ ಹುಬ್ಬಳ್ಳಿ ತಾಲೂಕು ಅಯೋಧ್ಯ ಗ್ರಾಮಕ್ಕೆ ತೆರಳಿ ಗಿರಿಜನ ಮಹಿಳೆಯರಿಗೆ ಮಂಜೂರಾಗಿರುವ ಸ್ಥಳವನ್ನು ಪರಿಶೀಲಿಸಲಿದ್ದಾರೆ. ಕೃಷಿ ಪರಿಕರಗಳ ಗುಣಮಟ್ಟ ನಿಯಂತ್ರಣ ನಿಯಮಗಳು ಹಾಗೂ ಮಾರ್ಗಸೂಚಿಗಳ ಕುರಿತು 1 ದಿನದ ಕಾರ್ಯಾಗಾರ ಗದಗ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಜರುಗಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಕೃಷಿ ಮತ್ತು ಸಂಬಂಧಿತ ಕಾನೂನುಗಳ ಕೇಂದ್ರದ ನಿರ್ದೇಶಕ ವೆಂಕಟರಮಣಪ್ಪ ಕೃಷಿ ಪರಿಕರಗಳ ಗುಣಮಟ್ಟ ಕಾಪಾಡುವ ಮಹತ್ವ, ಪರಿವಾನಿಗೆ ನಿಯಮಗಳು, ದಾಖಲೆ ನಿರ್ವಹಣೆ, ಕೃಷಿ ಪರಿಕರಗಳ ಸಂಗ್ರಹ ವಿಧಾನಗಳು, ಮಾರಾಟ ನಿಯಮಗಳು ಹಾಗೂ ಸರ್ಕಾರದ ವಿವಿಧ ಕಾಯ್ದೆ ಮತ್ತು ನಿಯಮಾವಳಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಜಾನಪದ ಕಲೆಗಳ ಸಂರಕ್ಷಣೆ ಕಾರ್ಯವು ಸಂಸ್ಕೃತಿ ಹಾಗೂ ಅಸ್ತಿತ್ವವನ್ನು ಉಳಿಸಿದಂತೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾ ಬಾನಂದೂರು ಕೆಂಪಯ್ಯ ಹೇಳಿದರು. ಕೋಲಾರ ತಾಲೂಕು ಅಮ್ಮೇರಹಳ್ಳಿಯಲ್ಲಿ ಆಯೋಜಿತ ಜಾನಪದ ಛೇಂಕಾರ ಹಾಗೂ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ

ಪಾಲ್ಗೊಂಡು ಮಾತನಾಡಿದರು. ಜಾನಪದ ಎನ್ನುವುದು ಕೇವಲ ಮನೋರಂಜನೆಯ ಮಾಧ್ಯಮವಲ್ಲ, ಪೂರ್ವಜರ ಬದುಕಿನ ಅನುಭವಗಳ ಜೀವಂತ ಸಾಕ್ಷಿ ಎಂದರು. ಬಾಗಲಕೋಟೆ ನವನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉದ್ಯಾನಗಿರಿಯಲ್ಲಿ ಆಯೋಜಿತ 3 ದಿನಗಳ ಮಾವು ಮೇಳಕ್ಕೆ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಮಾವು ಬೆಳೆಗೆ ವಿಪುಲ ಅವಕಾಶಗಳಿವೆ. ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮಾವು ನಿಗಮ ಹಾಗೂ ಮಾವು ಸಂಶೋಧನಾ ಕೇಂದ್ರ ಸ್ಥಾಪನೆ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು ಎಂದರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ವಿಜಯಪುರ ಜಿಲ್ಲಾಡಳಿತದ ಸಹಯೋಗದಲ್ಲಿ ಇಂದಿನಿಂದ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣಗಳಲ್ಲಿ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ಗೇರು ಅಭಿವೃದ್ಧಿ ನಿಗಮ ಇಂದು ಮತ್ತು ನಾಳೆ ರಾಜ್ಯಮಟ್ಟದ ಗೇರು ಮೇಳ ಹಾಗೂ ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಆಕಾಶವಾಣಿ ಎಫ್ಎಂ ರೇನ್ಬೋ.
5: ಗುಡ್ ಆಫ್ಟರ್ನೂನ್. ಸಂಡೇ 17th May 2026. ದ ಟೈಮ್ ಆನ್ ದ ರೇನ್ಬೋ ಕ್ಲಾಕ್ ಇಸ್ 12:09. ಯು ಆರ್ ಲಿಸ್ನಿಂಗ್ ಟು ಎಫ್ಎಂ ರೇನ್ಬೋ ಆನ್ 101.3 MHz. ದಿಸ್ ಇಸ್ ರೇನ್ಬೋ ರಿವರ್ಬ್ಸ್. ದ ವೆದರ್ ಟುಡೇ ಇಸ್ ಅಸ್ ಫಾಲೋಸ್: ಅ ಮಿನಿಮಮ್ ಆಫ್ 24 degrees ಅಂಡ್ ಅ ಮ್ಯಾಕ್ಸಿಮಮ್ ಆಫ್ 35 degrees Celsius, ವಿತ್ ಅ ಹ್ಯೂಮಿಡಿಟಿ ಆಫ್ ಅಬೌಟ್ 56% ಅಂಡ್ ಅ UV ಇಂಡೆಕ್ಸ್ ಆಫ್ ಅಬೌಟ್ 8, ವಿಚ್ ಈಸ್ ಕ್ವೈಟ್ ಹೈ. ಸೊ

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯಾಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಸಮಯ ಸರಿಯಾಗಿ 1:01. ಕರೆಯಲಿ ಕೈರುಚಿ. ನಿಮ್ಮ ಕರೆಗೆ ನಾನೇನೋ ಕಾಯ್ತಾ ಇದ್ದೀನಿ, ಆದರೆ ಅದಕ್ಕೆ ಮುಂಚೆ ಕೈರುಚಿನ ಹೇಳಲೇಬೇಕಲ್ವಾ? ಖಂಡಿತ ಹೇಳಲೇಬೇಕು. ಈ ಬೇಸಿಗೆ ಜೂನ್ ಹೊತ್ತು, ಇನ್ನೇನು ಮೇ ಮುಗಿದು ಜೂನ್ ಆರಂಭ ಆಗೇ ಬಿಡುತ್ತೆ ಇನ್ನು ಕೆಲವೇ ದಿನಗಳಲ್ಲಿ. ಈ ಮೇ ಜೂನ್ ಅಂದರೆ ನಾವು ಮಾವಿನ ಬಗ್ಗೆ ಬಿಟ್ಟು ಬೇರೆ ಏನು ಮಾತಾಡೋಕ್ಕೆ ಸಾಧ್ಯ ಹೇಳಿ? ಸೊ ಮಾವಿನ ಒಂದು ರೆಸಿಪಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತಿನ ಕರೆಯಲಿ ಕಾಯಿರುಚಿ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

1:06 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.1 ಕರೆಯಲಿ ಕೈರುಚಿ. ಹೌದು, ಏನು ಇವತ್ತಿನ ಕೈರುಚಿ ಅಂತ ನಾವು ನೆನಪಿಸ್ಕೊಳ್ಳೋಕೆ ಮೊದಲೇ ನಾನು ಹೇಳಿದ್ದೆ, ಈ ಕಾಲದಲ್ಲಿ ಮಾವಿನ ಹಣ್ಣನ್ನು ಬಿಟ್ಟು ಬೇರೆ ಏನು ಮಾತಾಡೋಕ್ಕೆ ಸಾಧ್ಯ ಹೇಳಿ ಅಂತ. ಇದಕ್ಕೆ ಬೇಕಾಗೋ ರೆಸಿಪಿಗಳು ಯಾವುದ್ರಿ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತೀರಾ? ಖಂಡಿತ, ಒಂದು ಸಿಹಿ ಅಡುಗೆ ಮಾವಿನ ಹಣ್ಣಿನ ರಸಮಲೈ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಪ್ಯೂರಿ ಬೇಕಾಗುತ್ತೆ, ಬ್ರೆಡ್ ಸ್ಲೈಸು, ಹಾಲು, ಹಾಲಿನ ಪುಡಿ, ಸಕ್ಕರೆ ಪುಡಿ, ಕಂಡೆನ್ಸ್ಡ್ ಮಿಲ್ಕ್, ಏಲಕ್ಕಿ ಪುಡಿ, ಬಾದಾಮಿ ಚೂರುಗಳು, ಮತ್ತು ಒಂದಷ್ಟು ಪಿಸ್ತಾ ಚೂರುಗಳು, ಜೊತೆಗೆ ಒಂದಷ್ಟು ಕೇಸರಿ. ಇಷ್ಟಿದ್ರೆ ರುಚಿಯಾದ ಮಾವಿನ ಹಣ್ಣಿನ ರಸಮಲೈ ನಿಮಗೋಸ್ಕರ ತಯಾರಾಗುತ್ತೆ. ಮೊದಲು ಬ್ರೆಡ್ ಸ್ಲೈಸನ್ನು ಬೇಕಾಗಿರೋ ಆಕಾರದಲ್ಲಿ ಕಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಮಾವಿನ ಹಣ್ಣಿನ ಪ್ಯೂರಿಗೆ ಹಾಲಿನ ಪುಡಿ ಮತ್ತು ಕಟ್ ಮಾಡಿದ ಬಾದಾಮಿ ಮತ್ತು ಪಿಸ್ತಾ ಚೂರುಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು 1/2 ಲೀಟರ್ ಹಾಲನ್ನು ಕುದಿಸ್ಕೊಂಡು ಕುದಿತಾ ಬಂದಾಗ ಅದಕ್ಕೆ ಏಲಕ್ಕಿ ಪುಡಿ, ಕಟ್ ಮಾಡಿದ ಪಿಸ್ತಾ ಮತ್ತು ಬಾದಾಮಿ ಚೂರುಗಳನ್ನು ಹಾಕಿ ಸ್ವಲ್ಪ ಹಾಲಿನ ಪುಡಿ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಕೇಸರಿ ದಳವನ್ನು ಹಾಕಿ ಮತ್ತೆ ಸ್ವಲ್ಪ ಸಕ್ಕರೆ ಪೌಡರ್ ಹಾಕಿ ಮಾವಿನ ಹಣ್ಣಿನ ಪ್ಯೂರಿಯನ್ನೂ ಹಾಕಿ ಸ್ವಲ್ಪ ದಪ್ಪ ಇರೋ ಹಂಗೆ ಮಾಡ್ಕೊಳ್ಳಿ. ಇದಾದಮೇಲೆ ಬ್ರೆಡ್ ಸ್ಲೈಸ್ಗೆ ಕಲಸಿಟ್ಟ ಮಾವಿನ ಹಣ್ಣಿನ ಪ್ಯೂರಿಯನ್ನು ಹಾಕಿ ಅದ್ರ ಮೇಲೊಂದು ಸ್ಲೈಸ್ ಇಟ್ಟು ಕವರ್ ಮಾಡಿಟ್ಕೊಂಡು ಎಲ್ಲವನ್ನ ಒಂದು ಪ್ಲೇಟಲ್ಲಿ ಹಾಕಿ ಕುದಿಸಿದ ಹಾಲು ಮಿಶ್ರಿತವಾದ ಮಾವಿನ ಹಣ್ಣಿನ ರಸವನ್ನು ಮೇಲಿಂದ ಹಾಕಿ ತಿಂದರೆ ಮಾವಿನ ಹಣ್ಣಿನ ರಸಮಲೈ ಸೂಪರಾಗಿರುತ್ತೆ. ನೀವೇನಂತೀರಾ, ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗನ್ಸುತ್ತೆ, ಒಂದು ಸಂದೇಶನ ನಮಗೆ ರವಾನಿಸಿ ಕೇಳ್ತಾ ಇರಿ. ಇದು ಕನ್ನಡ ಕಾಮನ ಬಿಲ್ಲು 101.3.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆ ಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ, ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೊಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಸ್ವೀಡನ್ ಸಂಬಂಧಗಳಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ. ವ್ಯಾಪಾರ, ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ಸ್ಟಾರ್ಟ್ಅಪ್ಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಕ್ರಮ ಮತ್ತು ಸಹಕಾರವನ್ನು ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರೊಂದಿಗೆ ಇಬ್ಬರೂ ನಾಯಕರು ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಭೇಟಿಯು ಪ್ರಧಾನಿ ನರೇಂದ್ರ ಮೋದಿಯವರ ಯುಎಇ ಮತ್ತು ಯುರೋಪಿಯನ್ ಪ್ರವಾಸದ ಮೂರನೇ ಹಂತವಾಗಿದೆ ಮತ್ತು ಭಾರತ ಯುರೋಪಿಯನ್ ಮುಕ್ತ ವ್ಯಾಪಾರ ಒಪ್ಪಂದವು ಜನವರಿ 2026 ಜಾರಿಗೆ ಬಂದ ನಂತರ ಅವರ ಮೊದಲ ಯುರೋಪ್ ಭೇಟಿ ಇದಾಗಿದೆ. ನಿನ್ನೆ ಪ್ರಧಾನಿಯವರ ಪ್ರವಾಸದ ಎರಡನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡಚ್ ಪ್ರಧಾನಿ ರಾಬ್ ಜೆಟ್ಟನ್ ನಡುವಿನ ಹೇಗ್ನಲ್ಲಿ ನಡೆದ ಮಾತುಕತೆಗಳ ನಂತರ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲು ಒಪ್ಪಿಕೊಂಡಿವೆ. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ನೀರು ನಿರ್ವಹಣೆ, ಶುದ್ದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ನಾಯಕರು ಪರಿಶೀಲಿಸಿದರು. ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಬಲಪಡಿಸಲು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ಅನ್ನು ಭಾರತದ ಪ್ರಮುಖ ಯುರೋಪಿಯನ್ ಪಾಲುದಾರರಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಮತ್ತು ಈ ಸಂಬಂಧವು ಹಂಚಿಕೆಯ ಪ್ರಜಾಪ್ರಭುತ್ವ ಮೌಲ್ಯಗಳು, ಬಲವಾದ ಆರ್ಥಿಕ ಸಂಬಂಧಗಳು ಮತ್ತು ಜನರಿಂದ ಜನರ ಸಂಪರ್ಕಗಳಲ್ಲಿ ಬೇರೂರಿದೆ ಎಂದು ಅವರು ಹೇಳಿದರು. 2027 ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿಯ ಕ್ಷೇತ್ರ ಕಾರ್ಯಾಚರಣೆಗಳು 5 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರಂಭಗೊಂಡಿವೆ. ಕೇಂದ್ರಾಡಳಿತ ಪ್ರದೇಶಗಳು ರಾಜಸ್ಥಾನ, ಮೇಘಾಲಯ, ಮಹಾರಾಷ್ಟ, ಜಾರ್ಖಂಡ್ ಹಾಗೂ ದೆಹಲಿ ಎನ್ಸಿಟಿಯ ದೆಹಲಿ ಮಹಾನಗರ ಪಾಲಿಕೆ ಪ್ರದೇಶವಾಗಿವೆ. ಇದೇ ವೇಳೆ ಗಣತಿದಾರರಿಂದ ಮನೆ ಮನೆಗೆ ತೆರಳಿ ನಡೆಸುವ ಮನೆಪಟ್ಟಿ ಕಾರ್ಯಾಚರಣೆಗಳು ಪ್ರಸ್ತುತ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಬಿಹಾರ, ಚಂಡೀಗಢ, ಛತ್ತೀಸ್ಗಢ, ದಾದರ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ತೆಲಂಗಾಣ ಹಾಗೂ ಉತ್ತರಾಖಂಡ ರಾಜ್ಯಗಳಲ್ಲಿ ಪ್ರಗತಿಯಲ್ಲಿವೆ. ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಸಮಗ್ರ ಮತ್ತು ನಿಖರ ಮಾಹಿತಿಯನ್ನು ಖಚಿತಪಡಿಸಲು ಮನೆ ಮನೆಗೆ ತೆರಳಿ ಗಣನೆ ಮಾಡುವ ವಿಧಾನವನ್ನು ಉಳಿಸಿಕೊಂಡೇ 2027 ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ಸಾಧನಗಳ ಮೂಲಕ ನಡೆಸಲಾಗುತ್ತಿದೆ. ಕ್ಷೇತ್ರ ಭೇಟಿಗಳ ಸಂದರ್ಭದಲ್ಲಿ ವಸತಿ ಪರಿಸ್ಥಿತಿ, ಕುಟುಂಬದ ವಿವರಗಳು, ಲಭ್ಯವಿರುವ ಸೌಲಭ್ಯಗಳು ಹಾಗೂ ಕುಟುಂಬಗಳ ಸ್ವತ್ತುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು 33 ಅಧಿಸೂಚಿತ ಪ್ರಶ್ನೆಗಳನ್ನು ಒಳಗೊಂಡ ಸಂರಚಿತ ಪ್ರಶ್ನಾವಳಿಯ ಮೂಲಕ ಸಂಗ್ರಹಿಸಲಾಗುತ್ತಿದೆ. ಸಚಿವಾಲಯದ ಪ್ರಕಾರ ಸ್ವಯಂ ಗಣನೆ ಸೌಲಭ್ಯವು ಇಂದು ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಪುದುಚೇರಿಯಲ್ಲಿ ಆರಂಭಗೊಂಡಿದ್ದು ಈ ತಿಂಗಳ 31 ಲಭ್ಯವಿರುತ್ತದೆ. ಉತ್ತರ ಪ್ರದೇಶದಲ್ಲಿಯೂ ಈ ಸ್ವಯಂ ಗಣನೆ ಸೌಲಭ್ಯ ಪ್ರಸ್ತುತ ನಡೆಯುತ್ತಿದ್ದು ಮೇ 21 ಮುಂದುವರಿಯಲಿದೆ. ಜನಗಣತಿ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾದ ಈ ಸ್ವಯಂ ಗಣನೆ ಸೌಲಭ್ಯಕ್ಕೆ ಸಾರ್ವಜನಿಕರಿಂದ ಉತ್ತೇಜನಕಾರಿ ಪ್ರತಿಕ್ರಿಯೆ ದೊರೆಯುತ್ತಿದೆ. ಈಗಾಗಲೇ 25 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1,44,00,000 ಹೆಚ್ಚು ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ಸ್ವಯಂ ಗಣನೆ ಪೂರ್ಣಗೊಳಿಸಿವೆ. ಈ ಉಪಕ್ರಮವು ಜನಗಣತಿ ಕಾರ್ಯಾಚರಣೆಗಳ ಡಿಜಿಟಲೀಕರಣದತ್ತ ಮಹತ್ವದ ಹೆಜ್ಜೆಯಾಗಿದ್ದು ಜನರಿಗೆ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅನುಕೂಲಕರ ಮತ್ತು ಸುರಕ್ಷಿತ ವೇದಿಕೆಯನ್ನು ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ಬೆಂಗಳೂರಿನ ವೆಯ್ಯಪ್ಪನಹಳ್ಳಿ ಬಳಿಯ ಎಸ್ಎಂವಿಟಿ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಲಾಗಿದೆ. ವರ್ಚುವಲ್ ಮೂಲಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿದರು. ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರಾದ ಪಿಸಿ ಮೋಹನ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ವಾರಕ್ಕೆ ಎರಡು ದಿನ ಬೆಂಗಳೂರಿನಿಂದ ಮುಂಬೈ ನಡುವೆ ಈ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ಈ ರೈಲು ಶನಿವಾರ ಮತ್ತು ಮಂಗಳವಾರದಂದು ಬೆಂಗಳೂರಿನಿಂದ ಮುಂಬೈಗೆ, ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ಓಡಾಟ ನಡೆಸಲಿದೆ. ಬೆಂಗಳೂರು ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಹಾರಾಷ್ಟದ ಪುಣೆ, ಮುಂಬೈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲಿದೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಏಕಾಏಕಿ ಎಬೋಲಾ ವೈರಸ್ ಉಂಟಾಗಿರುವುದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಘೋಷಿಸಿದೆ. ಡಬ್ಲ್ಯೂಎಚ್ಒ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧನೋಮ್ ಘೆಬ್ರೆಯಸ್ 300ಕ್ಕೂ ಹೆಚ್ಚು ಶಂಕಿತ ಪ್ರಕರಣಗಳು ಮತ್ತು 88 ಸಾವುಗಳು ಈ ದೇಶಗಳಲ್ಲಿ ವರದಿಯಾದ ನಂತರ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಕೋವಿಡ್ 19ರಂತಹ ಸಾಂಕ್ರಾಮಿಕ ತುರ್ತು ಪರಿಸ್ಥಿತಿಯನ್ನು ಎಬೋಲಾ ವೈರಸ್ ಹೊಂದಿಲ್ಲ ಎಂದು ಡಬ್ಲ್ಯೂಎಚ್ಒ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದೆ ಹಾಗೂ ಅಂತಾರಾಷ್ಟೀಯ ಗಡಿಗಳನ್ನು ಮುಚ್ಚದಂತೆ ಕೂಡ ಸಲಹೆ ನೀಡಿದೆ. ಈ ಎಬೋಲಾ ವೈರಸ್ ಅಪರೂಪದ ಬುಂಡಿಬುಗ್ಯೋ ತಳಿಗೆ ಸೇರಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಪ್ರಸ್ತುತ ಯಾವುದೇ ಅನುಮೋದಿತ ಲಸಿಕೆಗಳು ಅಥವಾ ಚಿಕಿತ್ಸೆಗಳಿಲ್ಲ. ಎಬೋಲಾ ದೈಹಿಕ ಸ್ರವಿತ ದ್ರವಗಳ ಸಂಪರ್ಕದ ಮೂಲಕ ಹರಡುತ್ತದೆ ಹಾಗೂ ತೀವ್ರ ಮತ್ತು ಹೆಚ್ಚಾಗಿ ಮಾರಕ ಕಾಯಿಲೆಗೆ ಕಾರಣವಾಗಬಹುದು. ಹೆಚ್ಚಿನ ಪ್ರಕರಣಗಳು ಕಾಂಗೋದಲ್ಲಿ ವರದಿಯಾಗಿವೆ. ನೆರೆಯ ಉಗಾಂಡದಲ್ಲಿ 2 ಪ್ರಕರಣಗಳು ದೃಢಪಟ್ಟಿವೆ ಎನ್ನಲಾಗಿದೆ. ಇಂದು ಜಾಗತಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಿಸಲಾಗುತ್ತಿದೆ. ಈ ದಿನವು ಅಧಿಕ ರಕ್ತದೊತ್ತಡ ಜಾಗೃತಿ ಮಾಸದ ಒಂದು ಭಾಗವಾಗಿದ್ದು ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ, ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸುವುದು ಹಾಗೂ ವ್ಯಕ್ತಿ, ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ಮಟ್ಟದಲ್ಲಿ ಕ್ರಮವನ್ನು ಪ್ರೋತ್ಸಾಹಿಸುವ ಗುರಿ ಹೊಂದಿದೆ. ಈ ವರ್ಷದ ಥೀಮ್ ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮೂಕ ಕೊಲೆಗಾರನನ್ನು ಸೋಲಿಸಿ ಎಂಬುದಾಗಿದೆ. ಇಂದು ವಿಶ್ವದಾದ್ಯಂತ ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನ 1865ರಲ್ಲಿ ಪ್ಯಾರಿಸ್ನಲ್ಲಿ ಸ್ಥಾಪಿತವಾದ ಸಂಯುಕ್ತ ರಾಷ್ಟಗಳ ಡಿಜಿಟಲ್ ತಂತ್ರಜ್ಞಾನ ಸಂಸ್ಥೆ ಐಟಿಯು ಸ್ಥಾಪನೆಯನ್ನು ಸ್ಮರಿಸುತ್ತದೆ. ಈ ವರ್ಷದ ಘೋಷವಾಕ್ಯ ಡಿಜಿಟಲ್ ಜೀವನಾಡಿಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬುದಾಗಿದೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800117800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ದೆಹಲಿ ಸರ್ಕಾರ ರಾಷ್ಟ್ರ ರಾಜಧಾನಿಯಲ್ಲಿ ವಾಯುಯಾನ ಟರ್ಬೈನ್ ಇಂಧನದ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನು 25%-7%ಕ್ಕೆ ಇಳಿಸುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಮಾನಯಾನ ವಲಯಕ್ಕೆ ಉತ್ತೇಜನ ನೀಡುವ, ಪ್ರವಾಸೋದ್ಯಮ ಮತ್ತು ಲಾಜಿಸ್ಟಿಕ್ಸ್ ಚಟುವಟಿಕೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸಂಪರ್ಕ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವದ ಆದ್ಯತೆಗೆ ಅನುಗುಣವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚ ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027ರ ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ. ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್, ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದೆ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಾಡು ಬೀಳ್ವನ್ನ ಮೊಬ್ಬಂಟಿಯಾದೊಡಂ ಧೀರ ಪತವನೆ ಬೆದಕು ಸಕಲ ಸಮಯದೊಳಂ. ಹೋರಾಡು ಬೀಳ್ವನ್ನ ಮೊಬ್ಬೊಂಟಿಯಾದೊಡಂ ಧೀರ ಪತವನೆ ಬೆದಕು ಸಕಲ ಸಮಯದೊಳಂ. ದೂರದಲ್ಲಿ ಗುಣಗುತ್ತ ಬಾಳ್ವ ಬಾಳ್ಗೇನು ಬೆಲೆ ಹೋರಿ ಸತ್ವವ ಮೆರೆಸು ಮಂಕುತಿಮ್ಮ. ದೂರದಲ್ಲಿ ಗುಣಗುತ್ತ ಬಾಳ್ವ ಬಾಳ್ಗೇನು ಬೆಲೆ ಹೋರಿ ಸತ್ವವ ಮೆರೆಸು ಮಂಕುತಿಮ್ಮ.

ಹೋರಾಟವೇ ಜೀವನದ ಪ್ರಮುಖ ನೆಲೆ. ಆದ್ದರಿಂದ ಬದುಕಿನ ಹೋರಾಟವನ್ನು ಧೈರ್ಯದಿಂದ ಎದುರಿಸಬೇಕು. ಗೊಣಗಾಡಿಕೊಂಡು ಬದುಕುವ ಬದುಕಿಗೆ ಬೆಲೆಯಿಲ್ಲ. ಹೋರಾಡುವ ಮೂಲಕ ತನ್ನ ಸಾಮರ್ಥ್ಯವನ್ನು ತೋರುವುದು ಬದುಕಿನಲ್ಲಿ ಮುಖ್ಯವಾದದ್ದು. ಅಂದರೆ ವ್ಯಕ್ತಿ ಮತ್ತು ಪ್ರಕೃತಿಗಳ ನಡುವಣ ಸಾಹಚರ್ಯ ಅಥವಾ ಬೇಕಾದರೆ ಸಂಘರ್ಷ ಅಂತ ಕರೀಬಹುದು, ಪ್ರತಿ ಕ್ಷಣ ನಡೀತಾ ಇರತಕ್ಕಂತಹದ್ದೇ. ಪ್ರಕೃತಿಯ ನಿಯಂತ್ರಣದಲ್ಲಿ ಎಲ್ಲ ಚರಾಚರ ವಸ್ತುಗಳು ಇವೆ. ಪ್ರಕೃತಿ ಅನ್ನುವುದು ಏನು, ಅದು ಹೇಗೆ ಎಲ್ಲವನ್ನೂ ನಿಯಂತ್ರಿಸುತ್ತೆ ಅಂತ ನಾವು ಊಹೆ ಮಾಡೋದಕ್ಕೂ ಕೂಡ ಬಹಳ ಕಷ್ಟಕರವಾದದ್ದು. ಹಾಗೆ ನೋಡಿದರೆ ಮನುಷ್ಯನ ನಾಗರಿಕತೆ ಪ್ರಾರಂಭವಾದ ಕಾಲದಿಂದ ಪ್ರಕೃತಿಯ ಸ್ವರೂಪವನ್ನು ಅನೇಕ ಜನ ತಮ್ಮ ಬುದ್ಧಿಮತ್ತೆಯಿಂದ, ತಾರ್ಕಿಕತೆಯಿಂದ, ಪ್ರತಿಭಾಶಕ್ತಿಯಿಂದ ವಿಶ್ಲೇಷಣೆ ಮಾಡಿಕೊಂಡೇ ಬಂದಿದ್ದಾರೆ. ಕೆಲವರಿಗೆ ಪ್ರಕೃತಿ ಅನ್ನೋದು ತನ್ನನ್ನು ನಿಯಂತ್ರಿಸುವ ಶಕ್ತಿ ಅಥವಾ ತನ್ನ ಮೇಲೆ ತನ್ನತನವನ್ನು ಹೇರುವಂತಹ ಒಂದು ನಿರೋಧಕ ಶಕ್ತಿ ಅನ್ನುವ

0: ಬದುಕಿನಲ್ಲಿನ ಹೋರಾಟ ಧೈರ್ಯದಿಂದ ಕೂಡಿರಬೇಕೇ ಹೊರತು ಮೊಂಡುತನದಿಂದಲೂ ಅಲ್ಲ, ದ್ವೇಷದ ಮಾರ್ಗದಲ್ಲಿಯೂ ಅಲ್ಲ. ನಮ್ಮ ಬದುಕನ್ನು ಹಿರಿಯ ಆದರ್ಶಗಳು ರೂಪಿಸಬೇಕು. ಬದುಕಿನಲ್ಲಿ ತೋರಿಸಬೇಕಾದ ನಿಜವಾದ ಧೈರ್ಯ ಎನ್ನುವುದು ವೈರಾಗ್ಯ ಮತ್ತು ಕಾರುಣ್ಯಗಳಿಂದ ಕೂಡಿದುದು. ಹೋರಾಟ ಉದಾತ್ತತೆಯನ್ನು ಮರೆಯಬೇಕು. ಇಲ್ಲಿ ಡಿ ವಿ ಜಿ ಅವರು ಬದುಕನ್ನು ಒಂದು ಹೋರಾಟ ಅಂತ ಕರೀತಾ ಇದ್ದಾರೆ. ಹೋರಾಟ ಅಂದರೆ ಏನು, ಯಾವುದರ ವಿರುದ್ಧ ಹೋರಾಟ ಅನ್ನುವ ಪ್ರಶ್ನೆ ನಮ್ಮನ್ನು ಸಹಜವಾಗಿಯೇ ಕಾಡಿಸುತ್ತೆ. ನಾವು ಯಾವುದರಾದರೂ ವಿರುದ್ಧವಾಗಿಯೇ ಹೋರಾಡ್ತಾ ಇದ್ದೇವೆಯೇ, ಅಥವಾ ಯಾವುದಾದ್ರೂ ಜೊತೆಯಲ್ಲಿ ಸಂವಾದ ಮಾಡ್ತಾ ಇದ್ದೇವೆಯೇ ಅನ್ನೋ ರೀತಿಯಲ್ಲಿ ನಮ್ಮನ್ನು ಆಲೋಚನೆಗೆ ಈ ಪದ್ಯ ತೊಡಗಿಸುತ್ತೆ. ಯಾಕೆಂದರೆ ಹೋರಾಟ ಅಂದರೆ ನಮಗೆ ಸಾಮಾನ್ಯವಾಗಿ ನೆನಪಿಗೆ ಬರುವುದು ಯುದ್ಧ, ಕದನ, ಕಲಹ. ಅದರೊಳಗೆ ಗೆಲುವು ಸೋಲುಗಳು ಮುಖ್ಯವಾಗಿ ಬಿಡುತ್ತೆ. ಎರಡೂ ಪಕ್ಷಗಳವರಿಗೆ ಗೆಲುವು ಮುಖ್ಯವಾದಾಗ ಒಬ್ಬರು ಇನ್ನೊಬ್ಬರ ಮೇಲೆ ವಿದ್ವೇಷದಿಂದ, ಕೋಪದಿಂದ, ಸಿಡುಕಿನಿಂದ ಹೋರಾಟ ಮಾಡೋದು ಸಹಜ. ಆದರೆ ನಮ್ಮ ಹೋರಾಟ ಪ್ರಕೃತಿಯ ಜೊತೆಗೆ ಅಥವಾ ಸಮಷ್ಟಿಯ ಜೊತೆಗೆ. ಆ ಸಮಷ್ಟಿ ಅಥವಾ ಪ್ರಕೃತಿ ಅಂದರೆ ಯಾವುದು? ಒಂದು ರೀತಿಯಲ್ಲಿ ನಮ್ಮಲ್ಲಿಯೇ ಅಡಕವಾಗಿರುವಂತಹದು. ಅಂದರೆ ಬದುಕಿನ ಹೋರಾಟ ಹೊರಗಿನ ಯಾವುದರ ಜೊತೆಯಲ್ಲಿ ಅಲ್ಲ, ನಮ್ಮಲ್ಲಿಯೇ ಅಂತರ್ಗತವಾಗಿರುವ ನಮ್ಮ ಇತಿಮಿತಿಗಳು, ಪರಿಮಿತಿಗಳು ಅಥವಾ ನಮ್ಮ ಸಣ್ಣತನಗಳು ಮುಂತಾದ ಗುಣಗಳ ಜೊತೆಯಲ್ಲಿ. ಅಂದರೆ ನಾವು ಯಾವಾಗ ಆಂತರಿಕವಾಗಿ ನಮ್ಮಲ್ಲಿಯೇ ಇರುವ ಗುಣಗಳ ಜೊತೆಯಲ್ಲಿ ನಾವು ಹೋರಾಡ್ತಾ ಹೋಗ್ತೀವೋ, ನಮ್ಮನ್ನು ನಾವು ಉತ್ತಮಪಡಿಸ್ಕೊಳ್ತಾ ಹೋಗ್ತೀವೋ, ಆಗ ನಮ್ಮ ಬದುಕು ಹೋರಾಟವಾಗ ಬದಲು ಸಂವಾದವಾಗುತ್ತೆ. ನಾವು ಅದರ ಜೊತೆಗೆ ಕೂಡಿಕೊಂಡು ಬಾಳುವುದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಹೋರಾಟದ ಫಲ ಮುಖ್ಯವಾಗುತ್ತೋ, ಸೋಲು ಗೆಲುವು ಅನ್ನುವುದು ಮುಖ್ಯವಾಗುತ್ತೋ, ಆಗ ನಮಗೆ ಒಂದು ಕಡೆ ನಿರಾಶೆಯಾಗಬಹುದು, ಇನ್ನೊಂದು ಕಡೆ ಸಂತೋಷವಾಗಬಹುದು. ಆದರೆ ನಿಜವಾದ ಬದುಕಿನ ಹೋರಾಟದ ಸ್ವರೂಪ ಈ ಫಲವನ್ನು ಆಶ್ರಯಿಸಿರುವುದಲ್ಲ, ಹೋರಾಟದಲ್ಲಿಯೇ ಅದರ ನೆಲೆ, ಹೋರಾಟದಲ್ಲಿಯೇ ಅದರ ಸಾಫಲ್ಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಇದು ನಮ್ಮ ಹೆಗ್ಗಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲು 101.3 ಸಮಯ, ಸರಿಯಾಗಿ 1:32. ಹೌದು, ಈ ಸಮಯ ಲಂಚ್ ಬಾಕ್ಸ್ ಅನ್ನ ಓಪನ್ ಮಾಡುವಂತಹ ಸಮಯ. ಲಂಚ್ ಬಾಕ್ಸ್ ಓಪನ್ ಮಾಡೋಕೆ ಮೊದಲು ಈ ಎರಡು ಪುಟ್ಟ ಆಟ್ಗಳು ನಿಮ್ಗಾಗಿ.
1: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ.
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾರದು ನಾನು ಮಧು ಚೈತ್ರ. ಕೇಳ್ತಾರಿ, ಇದು ಕನ್ನಡ ಕಾಮನಬಿಲ್ಲು.

1:37 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಜೀವನದಲ್ಲಿ ಸಮಯ ಅನ್ನೋದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ಸಮಯ ಹೇಗ್ ಹೋಗ್ತಾ ಇರತ್ತೆ ಗೊತ್ತಾಗಲ್ಲ, ಹಾಗೆ ಹೇಗ್ ನಷ್ಟ ಆಗತ್ತೆ ಅನ್ನೋದು ಗೊತ್ತಾಗಲ್ಲ. ಎರಡು ತರ ಸಮಯ ನಷ್ಟ ಆಗುತ್ತೆ. ಒಂದು ಹೊರಗಡೆಯವರಿಂದ, ಅಂದ್ರೆ ಏನೋ ಕೆಲಸ ಇಟ್ಕೊಳ್ತೀವಿ ಹೊರಗಡೆ ಹೋಗ್ಬೇಕು ಅಂತಾನೋ, ಅಥವಾ ಬೇರೆ ಏನೋ ಕೆಲಸ ಅಂತ ಇಟ್ಕೊಳ್ತೀವಿ. ಯಾರೋ ಬರ್ತಾರೆ, ಮಾತಾಡ್ತಾ ಕೂತ್ಕೊಳ್ತಾರೆ, ಎದ್ದೇ ಹೋಗಲ್ಲ. ನಾವು ಎಷ್ಟೇ ನಮ್ಮ ಚಲನವಲನ ನಡವಳಿಕೆಗಳಿಂದ ಸೂಚನೆ ಕೊಟ್ಟು ನಾವು ಹೊರಡಬೇಕಿದೆ ಅಂತ ತೋರಿಸಿದ್ರು, ಅಥವಾ ಅವರನ್ನ ನಿರ್ಲಕ್ಷ್ಯ ಮಾಡಿದ್ರು, ಜಪ್ಪಯ್ಯ ಅಂದ್ರು ಎದ್ದೋಗಲ್ಲ. ಇಂಥವ್ರು ಅವರಿಗೆ ಅವರ ಸಮಯದ ಬೆಲೆನೂ ಗೊತ್ತಿರಲ್ಲ, ಬೇರೆಯವ್ರ ಸಮಯದ ಬೆಲೆನೂ ಗೊತ್ತಿರಲ್ಲ. ಇನ್ನು ಎರಡನೇ ತರ ಹೇಗೆ ಅಂದ್ರೆ, ಸಮಯ ಹಾಳು ಮಾಡೋರು ನಮ್ಮಲ್ಲೇ ಇರ್ತಾರೆ. ಅಂದ್ರೆ ನನ್ನ ಸಮಯನ ನಾನೇ ಹಾಳು ಮಾಡ್ಕೊಳ್ಳೋದ್ರು. ಇದ್ರ ಬಗ್ಗೆ ಒಂದಷ್ಟು ಮಾತುಕತೆ ನಡೆಯುತ್ತೆ ಇವತ್ತಿನ ನಮ್ಮ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಲಂಚ್ ಬಾಕ್ಸ್ ಓಪನ್ ಮಾಡ್ತಾ ನಿಮ್ ಸಮಯನ ನಮ್ ಜೊತೆಲಿ ಕಳೀರಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ ಜೊತೆಲಿ ಮಧು ಚೈತ್ರಾ.

1:47 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಬೇರೆಯವರು ನಮ್ಮ ಸಮಯನ ಹೆಂಗೆ ಹೆಂಗೆಲ್ಲ ಕೊಲ್ತಾರೆ ಅಂದರೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಂತ ಹೇಳ್ತಾರೆ, ಒಂದು ಟೈಮ್ ಕೂಡ ನಿಗದಿ ಮಾಡ್ತಾರೆ, ಆದರೆ ತುಂಬ ಕಾಯಿಸ್ತಾರೆ. ನಿಮ್ಮನ್ನು ಎಲ್ಲಿಗೋ ಬನ್ನಿ ಅಂತ ಹೇಳ್ತಾರೆ, ಇಂಥ ಟೈಮ್ಗೆ ಇಂಥ ಜಾಗಕ್ಕೆ ಬನ್ನಿ ಅಂತ ಹೇಳ್ತಾರೆ, ಆದರೆ ಅವ್ರು ಬರೋದೇ ತುಂಬ ತಡ ಆಗ್ಬಿಡುತ್ತೆ. ನಾನು ಬರೋದು ಲೇಟ್ ಆಗುತ್ತೆ ಅಂತ ಕೂಡ ಒಂದು ಮಾಹಿತಿ ಕೊಡಲ್ಲ, ಫೋನ್ ಮಾಡಿದ್ರೆ ತಗೊಳಲ್ಲ, ಕೇಳಿದ್ರೆ ಡ್ರೈವಿಂಗಲ್ಲಿದೆ ಅಂತ ಹೇಳ್ತಾರೆ. ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರುತ್ತೆ, ಕಾರ್ಯಕ್ರಮ ಸಡನ್ನಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ, ರದ್ದಾಗ್ಬಿಟ್ಟಿರುತ್ತೆ, ಕೊನೆ ಗಳಿಗೆವರೆಗೂ ನಿಮಗೆ ಅದರ ಮಾಹಿತಿ ಕೊಟ್ಟಿರಲ್ಲ. ಇದೆಲ್ಲವೂ ಕೂಡ ಬೇರೆಯವರಿಂದ ನಮಗೆ ಟೈಮ್ ವೇಸ್ಟ್ ಆಗುವಂತಹ ಸನ್ನಿವೇಶಗಳು. ಹಂಗಂತ ಅವರಿಗೆ ಛೆ ನಮ್ಮ ಮೇಲೆ ಗೌರವನೇ ಇಲ್ಲ ಸ್ವಲ್ಪನೂ ಅಂತ ಅನ್ಕೊಳ್ಳೋದು ತಪ್ಪು. ಖಂಡಿತ ಅವ್ರಿಗೆ ನಮ್ಮ ಮೇಲೆ ಗೌರವ ಇಲ್ಲ ಅಂತನ್ನಕ್ಕಿಂತ ಹೆಚ್ಚಾಗಿ ನಮ್ಮ ಮೇಲಿರುವಂತಹ ಸಲಿಗೆಯಿಂದ ಅಥವಾ ನಾವೇ ಏನು ಬಿಡು ಅವರೇನು ಅನ್ಕೊಳ್ಳಲ್ಲ ಅನ್ನುವಂತಹ ಒಂದು ನಿರ್ಲಕ್ಷ್ಯದಿಂದ ಇದನ್ನು ಮಾಡಿರ್ತಾರೆ. ಆದರೆ ಇದೆಲ್ಲದಕ್ಕೂ ಕಡಿವಾಣ ಹೆಂಗಪ್ಪ ಹಾಕೋದು ಅಂತ ನೀವು ಯೋಚನೆ ಮಾಡಿದ್ರೆ, ಟೈಮಲ್ಲಿ ಯಾವಾಗಲೂ ನಾನು ಪರ್ಫೆಕ್ಟ್ ಅಂತ ನೀವು ಒಂದಿಷ್ಟು ಸನ್ನಿವೇಶಗಳಲ್ಲಿ ತೋರಿಸ್ಕೊಂಡ್ರೆ, ಟೈಮ್ ವಿಷಯದಲ್ಲಿ ನಿಮ್ಮ ಜೊತೆಯಲ್ಲಿ ಮತ್ತೆ ಇಂತಹ ಸನ್ನಿವೇಶಗಳು ಎದುರಾಗಲ್ಲ ಅನ್ಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಮಯ 1:50 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು, ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ನೈರುತ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ರೈಲ್ವೆ ವಲಯಗಳ ಸಹಯೋಗದೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಸ್ಎಂವಿಟಿಯಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ವಾರದಲ್ಲಿ 2 ದಿನ ಸಂಚರಿಸಲಿರುವ ನೇರ ರೈಲು ಸೇವೆಗೆ ಇಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನ ಎಸ್ಎಂವಿಟಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾದ ಹೊಸ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡು ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ವರ್ಚುವಲ್ ಮೂಲಕ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಸೋಮಣ್ಣ, ಈ ಹೊಸ ರೈಲು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ಪ್ರಮುಖ 7-8 ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲಲಿದ್ದು ಮುಂಬೈಗೆ ಅತ್ಯಂತ ವೇಗವಾಗಿ ತಲುಪಲಿದೆ ಎಂದರು. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ 37 ರೈಲುಗಳ ಸಂಚಾರವನ್ನು ಪುನರ್ ಆರಂಭಿಸಲು ರೈಲ್ವೆ ಸಚಿವರು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದರು. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ರೈಲ್ವೆ ಇಲಾಖೆಗೆ ದಾಖಲೆಯ 293,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಸ್ತುತ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2014 ಈವರೆಗೆ ರಾಜ್ಯದಲ್ಲಿ 3,700

0: 42 ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು ಶೇಕಡ 97% ಕಾಮಗಾರಿ ಮುಕ್ತಾಯಗೊಂಡಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 69 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ 2160 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು.
1: ರಾಜ್ಯದಲ್ಲಿ 14 ವರ್ಷದ ಮುಂಚೆಗೆ ನಮ್ಮಲ್ಲಿ ಇದ್ದಂತಹ 60 ಮೇಲ್ ಸೇತುವೆ ಕೆಲ ಸೇತುವೆಗಳು ಕೇವಲ 140-150 ಆಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆಗೆ ಒಂದು ಒಳ್ಳೆ ಹೊಸ ದಿಕ್ಕನ್ನು ಕೊಟ್ಟು 707 ಇವತ್ತು 60 ಮುಗಿಸಿ ಸುಮಾರು 146 60 ಇನ್ನು 1 ವರ್ಷದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಕೇವಲ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೆವೆಲ್ ಕ್ರಾಸಿಂಗ್ ಇರಬಾರದು ಅನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಸಂಕಲ್ಪ ಮಾಡಿ ತಮ್ಮದೇ ಆದಂತಹ ನೈಪುಣ್ಯತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಭಿನಂದನೆಯನ್ನು ಸಲ್ಲಿಸೋಣ.
0: ಮುಂಬರುವ ಜೂನ್ 1 ರಾಜ್ಯಾದ್ಯಂತ ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ನೆರವೇರಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಬರಮಾಡಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ನೂತನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಕಟ್ಟಡಕ್ಕೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷದ ಪೂರ್ವ ಸಿದ್ದತೆಗಳ ಕುರಿತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ಇಲಾಖೆಯ ಅಧಿಕಾರಿಗಳು ಹಾಗೂ ಸುಮಾರು 46,000 ಸರ್ಕಾರಿ ಶಾಲೆಗಳ ಶಿಕ್ಷಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಇಲಾಖೆಯ ಶ್ರಮವನ್ನು ಶ್ಲಾಘಿಸಿದ ಸಚಿವರು ಮುಂದಿನ ವರ್ಷವೂ ಉತ್ತಮ ಸಾಧನೆ ಕಾಯ್ದುಕೊಳ್ಳಲು ಕರೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ನಗರ 2.0 ಯೋಜನೆಯಡಿ ಜಲಮೂಲಗಳ ಸಂರಕ್ಷಣೆ, ತ್ಯಾಜ್ಯ ವಿಂಗಡಣೆ ಹಾಗೂ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ನಗರದ 3 ಸ್ಥಳಗಳಲ್ಲಿ ಸಮುದಾಯ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಬಹುಮುಖ್ಯ ಎಂದರು. ನಗರದ ಸೌಂದರ್ಯಕ್ಕೆ ಮಾರಕವಾಗಿರುವ ತ್ಯಾಜ್ಯ ಸುರಿದು ನಿರ್ಮಾಣವಾಗುವ ಕಪ್ಪು ಚುಕ್ಕೆ ಸ್ಥಳಗಳ ನಿರ್ಮೂಲನೆ ಮಾಡಲು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಪಾಲಿಕೆಯೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು BLDE ಸಂಸ್ಥೆಯ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ 15 ಮತ್ತು 17 ವಯೋಮಿತಿಯೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿಯು ಇಂದಿನಿಂದ May 23 ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ BLDE ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಷ್ಠಿತ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಪಂದ್ಯಾವಳಿಯಲ್ಲಿ ರಾಜ್ಯ, ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಒಟ್ಟು 756 ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8 ಸಂಜೆ 6 ಪಂದ್ಯಗಳು ನಡೆಯುತ್ತಿದ್ದು ಇಂದಿನಿಂದ May 20 ಅರ್ಹತಾ ಸುತ್ತಿನ ಪಂದ್ಯಗಳು ಹಾಗೂ ಇದೇ 21-23 ಮುಖ್ಯ ಡ್ರಾ ಪಂದ್ಯಗಳು ಜರುಗಲಿವೆ. 22 ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ನಡೆದರೆ ಇದೇ 23 ಅಂತಿಮ ಫೈನಲ್ ಪಂದ್ಯ ನಡೆಯಲಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ರವಿಕುಮಾರ್ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಪರ ಗೊತ್ತುವಳಿ ಅಂಗೀಕರಿಸಲು ಮುಂದಾಗಬೇಕೆಂದು ಮನವಿ ಸಲ್ಲಿಸಿದಾಗ ಪ್ರತಿಕ್ರಿಯೆ ನೀಡಿದ ಅವರು ಈ ಬಗ್ಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪ ಮಹಾಪೌರರೊಂದಿಗೆ ಸಮಾಲೋಚಿಸಿ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಇದೇ 20ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂತೆ ಪರ್ಯಾಯ ಕ್ರಮ ಕೈಗೊಳ್ಳುವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸಭೆ ನಡೆಸಿದರು. ಪ್ರಸ್ತುತ

ತೀವ್ರ ಬೇಸಿಗೆ ಇರುವ ಕಾರಣ ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಕರ್ಯ ಒದಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲಿದೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿ ಕರ್ತವ್ಯಗಳಿಗೆ ಗೈರು ಹಾಜರಾಗಬಾರದು. ತಮ್ಮ ಸಾರ್ವಜನಿಕ ಸೇವೆ ಆದ್ಯತೆಯಾಗಿ ಪರಿಗಣಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು. ಹಳ್ಳಿಗಳಿಂದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುವ ಜನರ ಅನುಕೂಲಕ್ಕಾಗಿ ಸುಗಮ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ ಸಾರಿಗೆ ಸಂಸ್ಥೆ ಎಲ್ಲಾ ಪರ್ಯಾಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟನಲ್ಲಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ನಿಯಮಬಾಹಿರವಾಗಿ ಮತ್ತು ಅನುಮತಿ ಪಡೆಯದೇ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಶೆಡ್ಗಳ ವಿರುದ್ದ ಪಾಲಿಕೆ ಜಂಟಿ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತೆರವುಗೊಳಿಸಿದೆ. ನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರ ಕಟ್ಟುನಿಟ್ಟಿನ ನಿರ್ದೇಶನದ ಮೇರೆಗೆ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾವೇರಿ, ರಾಣೆಬೆನ್ನೂರ, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಪಾತ್ರದ ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರನ್ನು ಪೂರೈಸಲು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲು ನಿರ್ಧರಿಸಲಾಗಿದ್ದು, ಈ ಭಾಗದ ನದಿಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಭದ್ರಾ ಜಲಾಶಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ತುಂಗಭದ್ರಾ ನದಿಯನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನಾಳೆಯಿಂದ ಇದೇ 23ರವರೆಗೆ ಪ್ರತಿದಿನ 2,000 ಕ್ಯೂಸೆಕ್ಸ್ನಂತೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲಾಗುವುದು. ನದಿಗೆ ಗಣನೀಯ ಪ್ರಮಾಣದಲ್ಲಿ ನೀರು ಹರಿಸುತ್ತಿರುವುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆಯಿಂದ ಇದೇ 25ರವರೆಗೆ ಜನ ಭಾಗೀದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಐಇಸಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಾಶು ಮೋದಿನ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

ಬೆಳಗಿನ ಎಫ್ ರೈನ್ಬೋ ಕನ್ನಡ ಕಾಮನ ಬಿಲ್ಲುನೂರ 1.3 ಸಮಯ ಸರಿಯಾಗಿ 2:41 ಇದು ಕನ್ನಡ ಕಾಮನ ಬಿಲ್ಲು.

0: ಇದೀಗ ಕೇಳಿ ಆಕಾಶ ಬುಟ್ಟಿ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು. ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ಗೋಟೂರಿ ಸಾಹಿತಿ ಹಾಗೂ ಕಲಾವಿದರು, ಕನ್ನಡ ಧ್ವನಿಸುರುಳಿಗಳಿಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಲವಾರು ನಾಟಕಗಳ ಖ್ಯಾತ ಕಲಾವಿದ, ವಾಣಿಜ್ಯ ಜಾಹೀರಾತುಗಳಿಗೆ ಕಂಠದಾನ ಮಾಡಿದ್ದಾರೆ. ದೂರದರ್ಶನ ಧಾರಾವಾಹಿಯ ಹಿರಿಯ ಕಲಾವಿದರು ಗೋಟೂರಿ. ಕೇಳಿ.
4: ಶ್ರೋತೃ ಬಾಂಧವರಿಗೆ ನಿಮ್ಮ ಗೋಟೂರಿ ಮಾಡೋ ನಮಸ್ಕಾರಗಳು. ನಿಮ್ಮೊಂದಿಗೆ ಮಾತಾಡೋ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಬಹಳ ಆನಂದವಾಗ್ತಾ ಇದೆ. ಈ ಆನಂದದಲ್ಲಿ ಮತ್ತೊಂದು ಅಮಿತಾನಂದವಾದ ಅತಿ ಮುಖ್ಯವಾದ ವಿಷಯ ಅಂದರೆ ನಮ್ಮ ವರನಟರು, ಫಾಲ್ಕೆ ಪ್ರಶಸ್ತಿ ವಿಜೇತರು, ಚತುಷ್ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನಾಧೀಶ್ವರರು, ಮೇಲಾಗಿ ನಾವೆಲ್ಲರೂ ಅಭಿಮಾನದಿಂದ ಪ್ರೀತಿಯಿಂದ ಅಣ್ಣಾವರು ಎಂದು ಕರೆಯುತ್ತಿರುವ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿನಿಂದ ಮರಳಿ ಬಂದದ್ದು. ಇದಕ್ಕಿಂತ ಆನಂದ, ಅಮಿತಾನಂದ, ಪರಮಾನಂದ ಬೇರೊಂದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ನವರಸಗಳಿಗೆ ಸಂಬಂಧಿಸಿದಂಥ ಹಾಡುಗಳನ್ನು ನಾನು ಕೇಳುತ್ತಾ ನಿಮಗೂ ಕೇಳಿಸಲು ಇಷ್ಟಪಡ್ತಾ ಇದ್ದೀನಿ. ಈ ಹಾಡು ಕೇಳಿದ್ರೇ ಇದು ಯಾವ ರಸಕ್ಕೆ ಸಂಬಂಧಪಟ್ಟ ಹಾಡು ಅಂತ ನಿಮಗೇ ಗೊತ್ತಾಗುತ್ತೆ. ಇಂಥ ಶೃಂಗಾರಮಯವಾದ ಹಾಡುಗಳನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು 10 ಹಲವಾರು ಹಾಡಿದ್ದಾರೆ.

ನಾನು ಪ್ರಥಮ ಬಾರಿಗೆ ಅಭಿನಯಿಸಿದ ಧಾರಾವಾಹಿ ಸಿಹಿ ಕಹಿ. ಇದು ಕನ್ನಡದಲ್ಲೇ ಪ್ರಪ್ರಥಮ ಧಾರಾವಾಹಿ ಅನ್ನೋ ಹೆಮ್ಮೆ ಕನ್ನಡಿಗರಾದ ನಮಗೆಲ್ಲರಿಗೂ ಸೇರಿದೆ. ಅಷ್ಟೇ ಅಲ್ಲ, ಈ ಧಾರಾವಾಹಿ ದೂರದರ್ಶನದಲ್ಲಿ ಪ್ರಸಾರವಾದ ದಿನವೂ ಕೂಡ ಮಹತ್ವದ್ದೇ. ಕನ್ನಡಿಗರಾದ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುವುದೇ. ಈ ಧಾರಾವಾಹಿ 1985 November 1 ಪ್ರಸಾರವಾಯಿತು. ಮತ್ತೊಂದು ವಿಷಯ, ಈ ಸಿಹಿ ಕಹಿ ಪ್ರಥಮ ಧಾರಾವಾಹಿಯಾಗಿ ಇದ್ದದ್ದೇ ಅಲ್ಲದೆ 32 ಕಂತುಗಳಲ್ಲಿ ಪ್ರಸಾರವಾದ ಪ್ರಥಮ ಧಾರಾವಾಹಿಯೂ ಆಗಿದೆ. ಈ ಧಾರಾವಾಹಿಯ ಪ್ರಧಾನ ರಸವೆಂದರೆ ಹಾಸ್ಯರಸ. ಹಾಸ್ಯ ಎಂದಾಗ ನಮ್ಮ ನೆನಪಿನಲ್ಲಿ ಸುಳಿಯುವ ಸಾಹಿತಿಗಳು ಬೀಚಿಯವರು ಹಾಗೂ ಶ್ರೀಮತಿ ಟಿ ಸುನಂದಮ್ಮನವರು. ಹಾಸ್ಯದ ಬಗ್ಗೆ ಮಾತಾಡುವಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಈ ಹಾಡು ನಮ್ಮ ನೆನಪಿನಲ್ಲಿ ಸುಳಿದಾಡುತ್ತೆ.

ತತ್ತುಂ ತೀಂ ತತ್ತೈ ತಾಂ ತುಂ ತೀಂ ತತ್ತುಂ ತೈ ತುಂಟರ ಕಂಡರೆ ಕುಂ ಕುಂ ಕುಂ ಕುಂ ಕರಿಕ ಕುಜಂ ಜಂ ಜಂ ಜಂ ಜಂ.

0: ಚಚ್ಚುವೆನು ಕಿಡದೆಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ತಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು.
1: ಡಾಕ್ಟರ್ ರಾಜ್ಕುಮಾರ್ ರುದ್ರ ಭಯಂಕರವಾದ ಪಾತ್ರದಲ್ಲೂ ಅವರು ತಮಗೆ ಸಾಟಿ ಯಾರೂ ಇಲ್ಲ, ಇನ್ನು ಮುಂದೆ ಇರೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಅಭಿನಯ ಪ್ರತಿಭೆಯನ್ನು ತೋರಿದ್ದಾರೆ. ಅವರು ಕೇವಲ ಅಭಿನಯಿಸಿದ್ದು ಅಲ್ಲದೆ ಬೇರೆ ಕಲಾವಿದರಿಗೂ ಕಂಠದಾನ ಮಾಡಿ ತಮ್ಮ ಗಂಡು ಧ್ವನಿಯಿಂದ ರೌದ್ರ ರಸದ ಪರಮಾವಧಿಯನ್ನು ತೋರಿದ್ದಾರೆ.

ಈ ಹಾಡು ಕೇಳಿದಾಗಲಂತೂ ನಮ್ಮ ಹೃದಯ ಸಮುದ್ರ ಕಲಕಿ ರೋಷಾಗ್ನಿಜ್ವಾಲೆ ಭುಗಿಲೇಳುವುದಂತೂ ನಿಜ. ನಮ್ಮ ಅಣ್ಣ ಅವರ ಹಾಡುಗಳು ಒಂದೊಂದು ಒಂದು ಅಮೂಲ್ಯವಾದ ರತ್ನ. ಇದೇನಿದು, ಗೋಟೂರಿ ಅವರು ಹಾಡುಗಳ ಬಗ್ಗೆ ಹೇಳ್ತಾ ಜಾಹೀರಾತಿನ ಶೈಲಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ದಾರಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆಯಲ್ಲ. ಹೌದು ಶ್ರೋತೃ ಬಾಂಧವರೇ, ನಾನು ಪ್ರಪ್ರಥಮವಾಗಿ ಆಕಾಶವಾಣಿಯ ವಾಣಿಜ್ಯ ವಿಭಾಗದಲ್ಲಿ ಜಾಹೀರಾತುಗಳಿಗೆ ಕಂಠದಾನ ಮಾಡ್ತಿದ್ದೆ. ಅದರ ವಾಸನೆ, ಅದರ ನೆನಪು ಇದ್ದಕ್ಕಿದ್ದ ಹಾಗೆ ಮರುಕಳಿಸಿತು. ನನಗೆ ಅಪೂರ್ವವಾದ ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಆತ್ಮೀಯರು, ಶ್ರೇಯೋಭಿಲಾಷಿಗಳು ಆದ ನಿಮಗೂ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಜೈ ಕನ್ನಡ ತಾಯಿ, ಜೈ ಭುವನೇಶ್ವರಿ.

0: ಗೋಟೂರಿಯವರ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು 101.3.
2: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
2: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
2: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ನಮ್ಮ ಹೀಗಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 3:10. ಪ್ರಶ್ನೆ ಕೇಳುವಂತಹ ಸಮಯ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಉತ್ತರಕ್ಕಾಗಿ ನೀವು ಕೂಡ ತಯಾರಿದ್ದೀರಿ ಅಂತ ಅನ್ಕೊಳ್ತೀನಿ. ಇನ್ನು ಮೊದಲನೇ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಒಂದು ಆಡಿಯೋ ಬಿಟ್ನ ಮೂಲಕ ಈ ಪ್ರಶ್ನೆಯನ್ನ ಆರಂಭಿಸ್ತಾ ಇದ್ದೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ.
1: ಪರಿಚಯ.

ಇಂಥ ಒಂದು ಮುದ್ದಾದ ಹಾಡನ್ನ ಹಾಡಿದವ್ರು ಯಾರು ಅಂತ ನಾನು ಹೇಳ್ತೀನಿ. ಆದರೆ ಈ ಹಾಡಿನ ಕರ್ತೃ ಯಾರು, ಈ ಭಾವಗೀತೆಯ ಕರ್ತೃ ಯಾರು ಅನ್ನೋದನ್ನು ನೀವು ನಮಗೆ ಹೇಳಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸರಿಯಾದ ಉತ್ತರ ಕೊಟ್ಟವರಲ್ಲಿ ಮೊದಲಿಗರು ನೇತ್ರ ಕೆಂಗೇರಿಯಿಂದ ಅಭಿನಂದನೆಗಳು ನೇತ್ರ. ಹರೀಶ್ ಮಲ್ಲೇಶ್ವರಂಿಂದ ಮತ್ತೆ ಸುಧಾ ಬೂದಿಹಾಳಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜೊತೆಗೆ ಲಕ್ಷ್ಮಣ ಸಿ ಎನ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ರಾಕೇಶ್ ಹರಿಹರದಿಂದ, ಜೊತೆಗೆ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇದೆ. ಎಸ್ ಎಂ ಶೋಭಾ ಹಾಸನದಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ಪದ್ಮಶ್ರೀ ಅವರ ಕುಟುಂಬದವರು, ಇವರಿಷ್ಟು ಜನ ಸರಿಯಾದ ಉತ್ತರನ ಕೊಟ್ಟವರು, ಇನ್ನೊಂದಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಸೊ ಪರವಾಗಿಲ್ಲ, ಕನ್ಫ್ಯೂಸ್ ಆದರೂ ಕೂಡ ಪರವಾಗಿಲ್ಲ, ಅದು ಇನ್ನೊಂದ್ಸಲ

ಇಂಥ ಮುದ್ದಾದ ಹಾಡಿನ ಮುದ್ದಾದ ಧ್ವನಿಯಾಗಿದ್ದು ವಿದ್ಯಾಮೂರ್ತಿ ಎಂಬ ಖ್ಯಾತ ಗಾಯಕಿ. ಇದನ್ನ ಬರೆದವ್ರು ಯಾರು ಅಂತ ಕೇಳಿದ್ದೆ, ಸಾಕಷ್ಟು ಜನ ಉತ್ತರನ ಕಳಿಸಿದ್ರಿ. ಆ ಉತ್ತರದಲ್ಲಿ ಸರಿಯಾದ ಉತ್ತರ ಆಗಿದ್ದು ಒಂದಿಷ್ಟು ಜನದ್ದು, ಅವರ ಹೆಸರುಗಳನ್ನ ತಿಳಿಸಿದ್ದೀನಿ. ಸೊ ಸರಿಯಾದ ಉತ್ತರ ಆಗಿತ್ತು ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರು. ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆಯ ಈ ಗೀತೆ, ಈ ಭಾವಗೀತೆ ವಿದ್ಯಾಮೂರ್ತಿ ಅವರು ಹಾಡಿದ್ರು. ಸೊ ಈ ಹಾಡನ್ನ ಕೂಡ ಸಾಕಷ್ಟು ಭಾವಗೀತೆಗಳಲ್ಲಿ ಒಂದು ಉತ್ತಮ ಸಾಲಿನಲ್ಲಿ ನಿಲ್ಲುವಂತಹ ಗೀತೆ ಅಂತಾನೆ ಹೇಳ್ಬಹುದು. ಸಮಯ 3:18 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ, ರಥದ ಆಕಾರದಲ್ಲಿರುವ ಯಾವ ದೇವಸ್ಥಾನ ಸೂರ್ಯ ದೇವರಿಗೆ ಸಮರ್ಪಿತವಾಗಿದೆ ಅನ್ನೋದು ಪ್ರಶ್ನೆ. ರಥದ ಆಕಾರದಲ್ಲಿರುವಂತಹ ಯಾವ ದೇವಸ್ಥಾನ ಸೂರ್ಯ ದೇವರಿಗೆ ಅರ್ಪಿತವಾಗಿದೆ, ಸಮರ್ಪಿತವಾಗಿದೆ? ಇದು ತುಂಬಾ ಈಸಿಯಾದ ಉತ್ತರ. ಆ ಊರಿನ ಹೆಸರು ಕೂಡ ನೀವು ನಮಗೆ ಹೇಳಲೇಬೇಕು, ಆಗ ಮಾತ್ರ ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. 3:18, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಪ್ರಶ್ನೆ ಕೇಳಿದ್ದೆ ಉತ್ತರಗಳ ಸುರಿಮಳೆ ಆಗಿದೆ. ಸರಿಯಾದ ಉತ್ತರ ಕಳಿಸಿದವರಲ್ಲಿ ಸಾಕಷ್ಟು ಜನ ಇದ್ದಾರೆ. ಒಂದು ಮೊದಲನೆಯವರು ಸರಿಯಾಗಿ ಉತ್ತರ ಕಳಿಸಿದವರು ಜಗದಾಂಬಿಕಾ ಹಂಸವೇಣಿ, ಮತ್ತೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜೊತೆಗೆ ನಿತ್ಯ ನೆಲಮಂಗಲದಿಂದ, ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಅನಿಲ ವಿಷ್ಣುನವರ್, ಮತ್ತೆ ಜೊತೆಗೆ ಜಗಳೂರು ಹನುಮಂತಪುರದಿಂದ ಹೊನ್ನೂರ್ ಅಲಿಯವರ ಉತ್ತರ ಕೂಡ ಸರಿಯಾಗಿದೆ. ಸುಮಿತ್ರಾ ಸಂಡೂರಿಂದ ಬಿಂದು ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸುಧಾ ನಾರಾಯಣ್ ಕೆ ಹಳ್ಳಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ಯಾರು ಇವರು, ಮಲಾಡಿ ಹಳ್ಳಿಯಿಂದ ತಿರುಕುನ ಬೆಳಗ, ಇವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುನಂದ ಸ್ಕಂದ, ಜೊತೆಗೆ ಒಂದಿಷ್ಟು ಕನ್ಫ್ಯೂಷನ್ ಮಾಡ್ಕೊಂಡಿರೋ ನಮ್ಮ ಕೇಳುಗರು ಕೂಡ ಇದ್ದಾರೆ. ಮಂಜು ದೇವಲಕೆರೆ ಸರಿಯಾದ ಉತ್ತರ ರೀ. ವಾಣಿಶ್ರೀ ಧಾರವಾಡದಿಂದ ಸರಿಯಾದ ಉತ್ತರ ಕೊಟ್ಟವರು. ರಾಮಚಂದ್ರಪುರಂ ಕುಟುಂಬದಿಂದ ಪದ್ಮಶ್ರೀ ಅವರು, ಗಾಯತ್ರಿ ಧಾರವಾಡದಿಂದ, ಅನ್ನಪೂರ್ಣೇಶ್ವರಿ ನಗರದಿಂದ ನಾಗರಾಜ್ ರಾವ್, ಮಂಡಿಕಲ್ ಕೃಪಾ ಗುರುರಾಜ್ ಅವರ ಕುಟುಂಬದವರು, ಜೊತೆಗೆ ಸರಿಯಾದ ಉತ್ತರ ಕೊಟ್ಟವರು ಎಸ್ ಎಂ ಶೋಭಾ ಹಾಸನದಿಂದ, ಯಾವುದದು ಆ ಮಂದಿರ ಅಂತ, ಹರಿಹರ ಕಾಲೋನಿಯಿಂದ ರಾಜ್ಕುಮಾರ್ ಕಾತ್ರಿಕಿ ಅವರ ಸರಿಯಾದ ಉತ್ತರ ಕಳಿಸಿದ್ದಾರೆ. ಗೀತಾ ಜೋಶಿ ಶ್ಯಾಮಲಾ ಮತ್ತೆ ಮೀನಾಕ್ಷಿ ಎಣ್ಣೆ ಮೈಲಿಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ಬಿ ಎಂ ವಿಶ್ವನಾಥ್, ಜೊತೆಗೆ ಬೆಂಗಳೂರು ಅಂತ ಕಳಿಸಿದವರು ಯಾರಪ್ಪ ಇವರು. ಮತ್ತೆ ಸರಿಯಾದ ಉತ್ತರ ಕೊಟ್ಟವರು ಬುದೇವಪ್ಪ ಗೌಡ ಯಾದಗಿರಿಯಿಂದ, ಜೊತೆಗೆ ಹರೀಶ್ ಮಲ್ಲೇಶ್ವರಂಯಿಂದ, ಮತ್ತೆ ಹೇಮಸಾಗರದಿಂದ ಚಂದ್ರಶೇಖರ್ ಅವರು, ಜೊತೆಗೆ ಇಷ್ಟು ಜನ ಸರಿಯಾದ ಉತ್ತರನ ಕೊಟ್ಟವರು. ಒಂದಿಷ್ಟು ಜನ ತಪ್ಪಾದ ಉತ್ತರ ಕೂಡ ಕೊಟ್ಟಿದ್ದಾರೆ. ಒಂದಿಷ್ಟು ಕನ್ಫ್ಯೂಷನ್ಸ್ ಕೂಡ ಆಗಿದೆ. ನಾನು ಕೇಳಿದ ಪ್ರಶ್ನೆ ಏನಿತ್ತು ಅಂದರೆ, ರಥದ ಆಕಾರದಲ್ಲಿರೋ ಯಾವ ದೇವಸ್ಥಾನ ಸೂರ್ಯದೇವರಿಗೆ ಸಮರ್ಪಿತವಾಗಿದೆ ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಆಗಿತ್ತು ಪುರಿಯಲ್ಲಿರೋ ಸೂರ್ಯ ದೇವಾಲಯ. ಪುರಿ ಜಗನ್ನಾಥ ಸೂರ್ಯ ದೇವಾಲಯ ರಥದ ಆಕಾರದಲ್ಲಿದೆ. ಇದು ಸೂರ್ಯ ದೇವರಿಗೆ ಅರ್ಪಿತವಾದ ಭಾರತದ ದೇವಾಲಯ ಅಂತ ಹೇಳಬಹುದು. ಸಮಯ 3:25. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ನಾವು ವೇದ ಉಪನಿಷತ್ಗಳ ಬಗ್ಗೆ ಕೇಳೇ ಇರ್ತೀವಿ. ತುಂಬಾ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟ ವಿಷಯಗಳು ಗೊತ್ತಿರುತ್ತೆ. ಇಲ್ಲಿ ನಾನು ಕೇಳ್ತಾ ಇರೋ ಪ್ರಶ್ನೆ, ಸತ್ಯಮೇವ ಜಯತೆ ಅನ್ನೋ ಪದನ ಯಾವ ಉಪನಿಷತ್ತಿನಿಂದ ತಗೊಳ್ತಾಳಾಗಿದೆ, ಸತ್ಯಮೇವ ಜಯತೆ ಅನ್ನೋ ಪದವನ್ನ ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅನ್ನೋ ಪ್ರಶ್ನೆಗೆ ನೀವು ನಮಗೆ ಉತ್ತರನ ತಲುಪಿಸಬೇಕಾಗಿರೋದು 9408090103 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸತ್ಯಮೇವ ಜಯತೆ ಇದನ್ನ ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅಂತ ಪ್ರಶ್ನೆ ನನ್ನ ಕೇಳಿದೆ. ನಾನು ತುಂಬಾ ಕ್ಲಿಯರ್ ಆಗಿ ಉಪನಿಷತ್ ಅಂತ ಹೇಳದ್ಮೇಲೂ ಕೂಡ ಇಲ್ಲಿ ಒಂದಷ್ಟು ಜನ ಭಗವದ್ಗೀತೆ ಅಂತ ಸಂದೇಶನ ಕಳಿಸಿದ್ದಾರೆ, ಆದರೆ ಸರಿಯಾದ ಉತ್ತರ ಕೊಟ್ಟವರು ಕೂಡ ಇಲ್ಲಿ ಸಾಕಷ್ಟು ಜನರ ಲಿಸ್ಟ್ ಇದೆ. ನೇತ್ರಾ ಕೆಂಗೇರಿಯಿಂದ, ಮತ್ತೆ ಜಗದಾಂಬಿಕಾ ಹಂಸವೇಣಿ, ಜೊತೆಗೆ ಲೀಲಾ ಬೇಗೂರಿಂದ, ಶ್ಯಾಮಲಾ ಜೆ ಪಿ ನಗರಿಂದ, ಮತ್ತೆ ಬೆಂಗಾಲಿ ಈರಣ್ಣ ಅವರು ಸಂದೇಶನ ಕಳಿಸಿ ಸರಿಯಾದ ಉತ್ತರನ ಕಳಿಸಿದ್ದಾರೆ. ರಘುನಾರಾಯಣ್ ಬೆಂಗಳೂರಿಂದ, ಜೊತೆಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ, ಶ್ರೀಹಾಯನ್ ಹರಿಹರದಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರಂಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ತ್ರಿಕನ ಬಳಗ ಮಲ್ಲಾಡಿಹಳ್ಳಿ, ಮತ್ತೆ ಸುಧಾ ಬೂದಿಹಾಳ್, ಸುಧಾ ನಾರಾಯಣ್ ಹೆಚ್ ಕೆ ಹಳ್ಳಿಯಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸದ್ಲಿಂಗಮೂರ್ತಿ ಸಿರಿಗೆರೆಯಿಂದ, ಮತ್ತೆ ಎಸ್ ಕೆ ಸುಬ್ರಾಯಪ್ಪ, ಜೊತೆಗೆ ಬಿಂದು ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಕಲಬುರಗಿಯಿಂದ ದತ್ತು, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಧನ್ಯವಾದಗಳು. ರಾಜ್ಕುಮಾರ್ ಕಾತ್ರಿಕಿ, ಮತ್ತೆ ದೇವಲಕೆರೆ ಪಾವಗಡ ತಾಲೂಕಿಂದ ಮಂಜು ಅವರು ಸಂದೇಶನ ಕಳಿಸಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಗೀತಾ ಜೋಶಿ, ಅನಿಲ ಬಿಷ್ಟನವರ್, ಮತ್ತೆ ಮಂಡಿಕಲ್ ಕೃಪಾ ಉಮೇಶ್, ಜೊತೆಗೆ ಪದ್ಮಶ್ರೀ ಅವರ ಕುಟುಂಬದವರು ಎಸ್ ಎನ್ ಜೋಬಾ ಹಾಸನದಿಂದ, ಉಲ್ಲಾಸ ಮಲಾಡಿಯಲ್ಲಿ ಮಾರುತಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ರಘು ರಾಯಚೂರಿಂದ, ಮತ್ತೆ ಒಂದು ಹರಿಹರ ವಿಜ್ಞಾನ ನಗರದಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಗಾಯತ್ರಿ ಧಾರವಾಡದಿಂದ, ಜಯಪುಟ್ಟಸ್ವಾಮಿ, ಜೊತೆಗೆ ದೊಡ್ಡಮೆಟ್ಟಿ ಕರ್ಕೆ ತೀರ್ಥಪ್ರಸಾದ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಶಾಂತಾಚಾರ್ ಬಡಿಗೇರ್, ಶಂಕರಪ್ಪ ಪಾಂಜಾಳ, ಮತ್ತೆ ಮೀನಾಕ್ಷಿ

ಎಂಟನೇ ಮೈಲಿಯಿಂದ ಸುನಂದ ಸ್ಕಂದ ಲೇಔಟ್ ಇಂದ ಸಿಂಧನೂರು ಸುರೇಶ್ ಅವರು, ಬುದೇವಪ್ಪ ಗೌಡ, ಭೂಮಿಕಾ ಬಸವರಾಜ್, ವಿನಯ್ ನಾಗರಾಜ್ ಅವರು ಇಷ್ಟು ಜನ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಶ್ರಾವ್ಯ ಹರಿಹರದಿಂದ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸರಿಯಾದ ಉತ್ತರ ಏನು ಅಂತ ಮುಂಡಕ ಉಪನಿಷತ್ತಿನಿಂದ ಈ ಸತ್ಯಮೇವ ಜಯತೆ ಅನ್ನುವ ಪದವನ್ನ ತೆಗೆದುಕೊಳ್ಳಲಾಗಿದೆ. ಸರಿಯಾದ ಉತ್ತರ ಇದಾಗಿತ್ತು. ಸಮಯ ಸರಿಯಾಗಿ 3:33. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಮೂರು ಗಂಟೆ 42 ನಿಮಿಷಗಳು ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ. 2012 ಬಿಡುಗಡೆಯಾದ ಚಿತ್ರ ಗಾಡ್ ಫಾದರ್, ಉಪೇಂದ್ರ ಅವರ ಹಿಟ್ ಚಿತ್ರಗಳಲ್ಲಿ ಒಂದು ಗಾಡ್ ಫಾದರ್ ಅಂತ ಹೇಳಬಹುದು. ಈ ಗಾಡ್ ಫಾದರ್ ಚಿತ್ರದಲ್ಲಿ ಉಪೇಂದ್ರ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ ನಟಿ ಯಾವ ತಾರೆಯ ಮಗಳು? ಗಾಡ್ ಫಾದರ್ ಚಿತ್ರದಲ್ಲಿ ಉಪೇಂದ್ರ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ ನಟಿ ಯಾವ ತಾರೆಯ ಮಗಳು ಅನ್ನೋದು ಪ್ರಶ್ನೆ. ನೀವು ನಮಗೆ ಉತ್ತರ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ 3:47. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. 2012 ಬಿಡುಗಡೆಯಾದ ಚಿತ್ರ ಉಪೇಂದ್ರ ಅವರ ಗಾಡ್ ಫಾದರ್ ಚಿತ್ರ. ಕನ್ನಡದಲ್ಲಿ 50 ದಿನಗಳ ಕಾಲ ಸೂಪರ್ ಹಿಟ್ ಆಗಿ ಓಡಿದಂತಹ ಚಿತ್ರ ಇದು. ಇದರಲ್ಲಿ ನಾನು ಕೇಳಿದ ಪ್ರಶ್ನೆ ಏನು ಅಂದ್ರೆ, ಉಪೇಂದ್ರ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ ನಟಿ ಯಾವ ತಾರೆಯ ಮಗಳು ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ಸರಿಯಾದ ಉತ್ತರ ಕೊಟ್ಟವರು ಮೊದಲು ಜಗದಾಂಬಿಕಾ ಹಂಸವೇಣಿ, ಆಮೇಲೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರ ಕೆಂಗೇರಿ ಲೀಲಾ ಬೇಗೂರ್, ಮತ್ತೆ ಬೂದಿಗೆರೆ ಮುರಳಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಶ್ಯಾಮಲಾ ಜೆಪಿ ನಗರದಿಂದ ಪದ್ಮಶ್ರೀ ಅವರ ಕುಟುಂಬದವರು ಅನಿಲ ಬಿಷ್ಟಣ್ಣ, ಮತ್ತೆ ಶ್ರೀಯಾನ್ ಹರಿಹರದಿಂದ ಎನ್ ಜಿ ಬಸವರಾಜ್, ಚಿತ್ರದುರ್ಗದಿಂದ ಬಿಂದು ಪ್ರಕಾಶ್, ಮತ್ತೆ ಸುಭಾನ್ ಕೋರಿ, ಎಸ್ ಎಂ ಶೋಭಾ ಹಾಸನ, ಗಾಯತ್ರಿ ಧಾರವಾಡ, ಜೊತೆಗೆ ಮಂಜು ದೇವಲಕೆರೆ ಸರಿಯಾದ ಉತ್ತರನ ಕೊಟ್ಟಿದ್ರೆ. ಹೆಸರನ್ನು ಹೇಳದೆ

ಉತ್ತರನ ಕೊಟ್ಟವರು. ಶ್ರೀನಿವಾಸ ಮೂರ್ತಿ, ನಿಮ್ಮ ಹೆಸರು, ನಿಮ್ಮ ಸಂದೇಶ ಎಲ್ಲವೂ ಒಂದೇ ಮೆಸೇಜ್ ಅಲ್ಲಿ ಇರಬೇಕು ದಯವಿಟ್ಟು. ಮತ್ತೆ ಮಲಾಡಿ ಹಳ್ಳಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಪದ್ಮಕಾಂತ್, ರಾಮದಾಸ್, ಗುಣವತಿ ಭೀಮಪ್ಪ, ಎ ಹರಿಹರನ್ ಅವರು, ತೀರ್ಥ ಪ್ರಸಾದ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ವೇದಶೆಟ್ಟಿ ಕಾಳ್ವಾರ, ವಿನಯ್ ನಾಗರಾಜ್ ಇವರೆಲ್ಲರ ಉತ್ತರ ಕೂಡ ಸರಿಯಾಗಿದೆ. ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸರಿಯಾದ ಉತ್ತರ ಆಗಿತ್ತು ಅದು ಜಯಮಾಲಾ ಅವರ ಮಗಳು ಸೌಂದರ್ಯ, ಸರಿಯಾದ ಉತ್ತರ ಆಗಿತ್ತು. ಮತ್ತೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:48. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಸಮಯ ಸರಿಯಾಗಿ 3:53 ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 1510 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮ್ಯೂಸಿಕಲಿ ಯಾರ್ಸ್, ಅದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲು 101.3. ಗುಲ್ಮಹೋರ್ ಹಿಂದಿ ಗೀತೆಗಳ ಜೊತೆ ಜೊತೆಗೆ ಒಂದಷ್ಟು ಮಾತುಕತೆಯಲ್ಲಿ ನಿಮ್ ಜೊತೆಯಲ್ಲಿ ನಾನಿರ್ತೀನಿ ಮಾಧು ಚೈತ್ರ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲು 101.3.

ನಾಲ್ಕು ಗಂಟೆ 18 ನಿಮಿಷಗಳು ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಗುಲ್ಮೊಹರಲ್ಲಿ ಹಿಂದಿ ಗೀತೆಗಳ ಜೊತೆಗೆ ಸಾಕ್ತಾ ಇದೀವಿ. ಒಂದಷ್ಟು ಮಾತುಕತೆ ಅನ್ನೋದಾದ್ರೆ ಕೋಪ ಯಾರಿಗೆ ಬರಲ್ಲ ಹೇಳಿ? ಕೋಪ ಪ್ರತಿನಿತ್ಯ ಎಲ್ಲರ ಬಾಳಲ್ಲೂ ಒಂದ ಇಲ್ಲ ಇನ್ನೊಂದು ಕಾರಣಕ್ಕೆ ಕಾಣಿಸ್ಕೊಳ್ತಾನೆ ಇರುತ್ತೆ. ಫ್ರೆಂಡ್ಸ್ ಮಧ್ಯ ಇರಬಹುದು, ಅಪ್ಪ ಮಗನ ಮಧ್ಯ ಇರಬಹುದು, ಅಮ್ಮ ಮಗಳ ಮಧ್ಯ ಇರಬಹುದು, ಗಂಡ ಹೆಂಡತಿ ಮಧ್ಯ ಇರಬಹುದು, ಅಕ್ಕ ತಮ್ಮನ ಮಧ್ಯ ಇರಬಹುದು, ಅಕ್ಕ ತಂಗಿ, ಹೀಗೆ ಎಂಥ ಮಧುರ ಸಂಬಂಧನೇ ಇದ್ರೂ ಸಹ ಈ ಕೋಪ ಸಂಬಂಧಗಳ ಮಧ್ಯದಲ್ಲಿ ಒಂದಿಲ್ಲ ಒಂದು ಬಾರಿ ಬಂದೇ ಬರುತ್ತೆ, ಸುಳದೇ ಸುಳಿಯುತ್ತೆ. ಇಂತಹ ವಿಚಿತ್ರ ಅಂದರೆ ಇದಕ್ಕೆ ಇಂಥದ್ದೇ ಕಾರಣ ಅಂತ ಏನೂ ಇರಬೇಕಾಗಿಲ್ಲ. ಸಾಕಷ್ಟು ಜನ ಕೋಪಕ್ಕೆ ನಿರ್ದಿಷ್ಟ ಕಾರಣನೇ ಇರಲ್ಲ, ಕಾರಣ ಇಲ್ಲದೆ ಕೋಪಿಸ್ಕೊಂಡು ವಾತಾವರಣನ ಕೆರಡ್ಸೋರು ಕೂಡ ತುಂಬ ಜನ ಇರ್ತಾರೆ. ಹೀಗೆ ಕೋಪದ ಬಗ್ಗೆ ಒಂದಷ್ಟು ಮಾತುಕತೆ ನಾವು ಮಾಡ್ತೀವಿ ಈ ಸಮಯದಲ್ಲಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಸಮಯ 4:38 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಮಕ್ಕಳು ಕೆಲಸ ಅಂತ ಕೆಲಸದ ಒತ್ತಡದಲ್ಲಿ ದೂರದ ಊರಿಗೆ ಹೋದಾಗ ಅಪ್ಪ ಅಮ್ಮನಿಗೆ ರೆಸ್ಪಾಂಡ್ ಮಾಡದೇ ಇದ್ರೆ ಅಪ್ಪ ಅಮ್ಮನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೀಗೆ ಕೋಪಕ್ಕೆ ಕಾರಣ ಇರಲೇಬೇಕು ಅಂತ ಏನಿಲ್ಲ. ಈ ಕೋಪ ಎಲ್ಲರ ಬಾಳಲ್ಲೂ ಒಂದಿಲ್ಲ ಒಂದು ರೀತಿಲಿ ಕಾಣಿಸ್ಕೊಳ್ತಾನೆ ಇರುತ್ತೆ. ಸುಮ್ ಸುಮ್ಮನೆ ಬರೋ ಮನಸ್ಸುಗಳಿಗೆ ಕಾರಣ ಇರಲೇಬೇಕು ಅಂತಲೂ ಖಂಡಿತವಾಗ್ಲೂ ಏನೂ ಇಲ್ಲ ರೀ. ಈ ಮನಸ್ಸನ್ನು ಕೋಪದ ಕೂಸು ಅಂತ ಅಂತಾರೆ.

ಕೆಲವು ಸಲ ಈ ಮುನುಸು ಒಂದೆರಡು ದಿನಗಳಲ್ಲಿ ಕರಗೋಗಿ ಮತ್ತೆ ಸಂಬಂಧಗಳು ಮುಂದುವರಿಯುತ್ತೆ. ಇನ್ನೊಂದು ವಿಷಯ ಏನು ಗೊತ್ತಾ, ಈ ಕೋಪ ಕಾಣಿಸ್ಕೊಳ್ಳೋದು ಅಲ್ಲಿ ಪ್ರೀತಿ ಇದ್ದಾಗ, ಆತ್ಮೀಯತೆ ಇದ್ದಾಗ ಮಾತ್ರ. ಆ ಆತ್ಮೀಯರಲ್ಲಿ, ಪ್ರೀತಿಪಾತ್ರರಲ್ಲಿ ಮಾತ್ರ ಈ ಕೋಪ ಕಾಣಿಸ್ಕೊಳ್ಳುತ್ತೆ. ಕೋಪದ ಮೂಲ ಉದ್ದೇಶ ಒಬ್ಬರನ್ನ ಇನ್ನೊಬ್ಬರನ್ನ ಹತ್ರ ತರೋದು ನಿಜ ಅಂತ ಹೇಳ್ಬೋದು. ಕೋಪಕ್ಕೆ ಎರಡು ಹೃದಯಗಳನ್ನ ಹತ್ರ ತರೋ ಶಕ್ತಿ ಕೂಡ ಇದೆ ಅಂತಾರೆ ಬಲ್ಲವರು. ಏನೇ ಇರಲಿ, ಯಾವುದೇ ಕೋಪ ಇರಬಹುದು, ಅದಕ್ಕೆ ಬೇಗ ಪರಿಹಾರ ಕಂಡುಕೊಂಡು ಅದನ್ನ ಬೆಳೆಯೋಕೆ ಬಿಡದೆ ಅಲ್ಲಿಗೆ ಅಂತ್ಯಗೊಳಿಸಿ ಸಂಬಂಧಗಳ ಮುನ್ನಡೆಗೆ ಚಾಲನೆ ನಾವು ಕೊಡಲೇಬೇಕು. ಇಲ್ಲದೇ ಇದ್ರೆ ಅದು ಕಾಲದ ಗತಿಯಲ್ಲಿ ಬಲವಾಗ್ತಾ ಸಂಬಂಧಗಳನ್ನ ಬಲಿ ತಗೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ಸಂದೇಹನೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅಂದ್ರೆ ಒಂಥರ ವೀಕ್ ಮನಸ್ಸುಗಳು ಅಂತ ಹೇಳ್ತಾರಲ್ಲ, ಅಶಕ್ತ ಮನಸ್ಸುಗಳು, ಆ ಮನಸ್ಸುಗಳು ಮುನಸನ್ನ ದೊಡ್ಡದಾಗಿಸ್ಕೊಂಡು ಅನಾಹುತಗಳನ್ನ ತಂದುಕೊಂಡ ಪ್ರಸಂಗಗಳನ್ನೂ ಕೂಡ ನಾವು ಪ್ರತಿನಿತ್ಯ ಕಾಣ್ತಾನೆ ಇರ್ತೀವಿ. ಆದ್ರಿಂದ ಮುನಸ್ಸು ಕಡಿಮೆ ಮಾಡ್ಕೊಳ್ಳೋಣ, ಸಂತೋಷವಾಗಿ ಇರೋದನ್ನ ಬದುಕೋದನ್ನ ಕಲಿಯೋಣ ಅಂತ ಹೇಳ್ತಾ ನೀವು ಕೇಳ್ತಾ ಇರೋದು ಕನ್ನಡ ಕಾಮನವಿಲು 101.3. ಸಮಯ ಸರಿಯಾಗಿ 4:40 ನಿಮಿಷಗಳು. ನಿಮ್ ಜೊತೆಯಾಗಿರೋದು ನಾನು ಮಾಧು ಚೈತ್ರಾ.

ಸಮಯ 4:54, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಮುನಿಸು, ಕೋಪದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೋಪ ನಮ್ಮ ಬದುಕಿಗೆ ಮಾರಕ ಆಗ್ಬಿಡ್ಬಾರ್ದು. ಮುನಿಸು, ಕೋಪದ ಮಾತು ಸಹ ಕೋಪದ ಬೆನ್ನಲ್ಲೇನೆ ಬಂದರೂ ಅದರ ಕಾರಣಗಳನ್ನು ಏನು ಅಂತ ನೋಡಿಕೊಂಡು ಗೊತ್ತಿದ್ದು ಅರ್ಥ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಬೇಕು. ಆ ಕೋಪ ಮುನಿಸು ಅನ್ನೋದು ಮಾರಕ ಆದರೆ ಮೊದಲೇ ಅದನ್ನು ಅರಿತು ಸರಿ ಮಾಡಿಕೊಂಡಾಗ ಬದುಕು ಸುಂದರವಾಗತ್ತೆ ಅಂತ ಹೇಳಬಹುದು. ಹೌದು, ನಿಜ. ನಮ್ಮ ಸುತ್ತಮುತ್ತನೇ ಇರ್ತಾರೆ ತುಂಬ, ನಮ್ಮದೇ ನಡಿಬೇಕು ಅಂತ ಕೋಪ ಮಾಡ್ಕೊಳ್ಳೋರು ಇರ್ತಾರೆ. ಫ್ರೆಂಡ್ಸು, ಕೊಲೀಗ್ಸ್ ಅನ್ನೋ ಹೆಸರಲ್ಲೂ ಇರ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ ನಮ್ಮ ಕೇಳುಗರು. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ಕೋಪನ ಬಿಡಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮಮತಾ ಕಾರ್ಯಕ್ರಮವನ್ನು ಮುಂದುವರಿಸೋಕ್ಕೆ ಜೊತೆಯಾಗ್ತಾಳೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲ್ ಯೋರ್ಸ್ FM ರೈನ್ಬೋ 101.3 MHz. ಹೌದು, ಸಂಜೆ ಆಗದೆ ಸಂಡೆಯ ಸಂಜೆ ಇವತ್ತು. ಎಲ್ಲರಿಗೂ ಕೂಡ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತು ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತ. ಇವತ್ತು ಜೊತೆಯಾಗೋಣ, ಒಂದು ಒಳ್ಳೆ ವಿಚಾರವನ್ನ ಮಾತಾಡ್ತಾ, ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ. ಅಂದ್ಹಾಗೆ ಇವತ್ತು ಒಂದಷ್ಟು ನಮ್ಮ ಜೀವನದಲ್ಲಿ ಇರುವಂತಹ ಸಾಕಷ್ಟು ವಿಚಾರಗಳು ನಿಬ್ಬೆರಗಾಗಿಸುವಂತದ್ರ ಬಗ್ಗೆ ಮಾತಾಡೋಣ ಅಂತ ನಾನಂತೂ ಡಿಸೈಡ್ ಆಗಿದ್ದೀನಿ. ನನ್ನ ಜೊತೆ ನೀವು ಕೂಡ ಮಾತಾಡಬಹುದು. ಈ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ ವಾಟ್ಸ್ಆಪ್ ಸಂಖ್ಯೆ 9489901013 ವಾಟ್ಸ್ಆಪ್ ಮುಖಾಂತರ ನಾನು ಮಾತಾಡೋ ವಿಚಾರದ ಬಗ್ಗೆ ನಿಮ್ಗೇನಾದ್ರು ಮಾಹಿತಿ ಗೊತ್ತಿದ್ದರೆ ಖಂಡಿತ ಮೆಸೇಜ್ ಮಾಡಿ, ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಫೋನ್ನ ಮುಖಾಂತರ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ಜೊತೆಯಾಗಿರಿದು ನಿಮ್ಮ FM ರೈನ್ಬೋ 101.3 MHz ಮ್ಯೂಸಿಕಲ್ ಯಾರ್ಡ್ಸ್.

5:04 ಆಗಿದೆ. ನಿಮ್ಮ ಕನ್ನಡ ಕಾಮನಬಲ್ 101.3 ಮೆಗಾ ಹರ್ಟ್ಸ್ ನಲ್ಲಿ ಜೊತೆಯಾಗಿದ್ವಿ ನಾವು ನೀವು ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಅಬ್ಬ, ಇವತ್ತು ಸಖತ್ತಾಗಿರುವಂತಹ ಒಂದು ಕೋಸಂಬರಿಯನ್ನ ತಿನ್ನೋಣ ಅಂತ ಹೇಳಿ ನೀಟಾಗಿ ಸೌತೆಕಾಯಿ ಮಿಕ್ಸ್ ಮಾಡಿ ಬಾಯಿಗೆ ಹಾಕೊಂಡ್ರೆ ಕಪ್ ಟಾನ್ ಕಹಿ. ಯಾಕೆ ಇಷ್ಟೊಂದು ಕಹಿ ಆಗಿದೆ ಅಂತ ಕೇಳ್ತಿದ ಹಾಗೆ ನಮ್ಮಅಮ್ಮ ಹೇಳಿದ್ರು, ಹೇ ನೀನು ಸೌತೆಕಾಯಿಂದ ಕಹಿ ತೆಗೆದಿದ್ಯಾ ಅಂತ ಕೇಳಿದ್ರು. ನಾನು ಏನಮ್ಮದು ಹಾಗೆ ಅಂತ ಹೇಳಿದ್ರೆ, ಅದೇಪ್ಪ ಸೌತೆಕಾಯಿನ ಕಟ್ ಮಾಡ್ತಿದ್ದ ಹಾಗೆ ಆ ಕಡೆ ಈ ಕಡೆ ಕಹಿಯನ್ನು ತೆಗಿಬೇಕಾಗುತ್ತೆ, ಉಜ್ಜಬೇಕಾಗುತ್ತೆ ಅಂತ ಹೇಳಿದ್ರು. ಅರೆ ಹೌದಾ, ಇದಕ್ಕೇನಾದರೂ ರೀಸನ್ ಇದೆಯಾ ಅಂತ ಹುಡುಕ್ತಾಗ ಒಂದು ವಿಷಯ ಗೊತ್ತಾಯಿತು. ಏನ್ ವಿಷಯ ಅಂತ ನಾನು ಹೇಳೋದಕ್ಕಿಂತ ನೀವೇ ನಮಗೆ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. 9408090013 ಸೌತೆಕಾಯಿಯಲ್ಲಿ ಕಹಿ ಇರುತ್ತಾ, ಇದ್ರೆ ಏನದು ಹೇಳಿ ಬೇಗ ನಮಗೂ ಕೂಡ. ಇದು ನಿಮ್ಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ FM ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದ್ದೇ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ತುಂಬಾ ಜನ ಬೇಜಾನ್ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಇದ ಅದ ಇದ್ದ ಅದ ಇದ್ದ ಅದ ಅಂತ ಕೇಳಿದಿರ, ಬಟ್ ಇದು ಅಲ್ಲ ಅದು ಅಲ್ಲ. ಸೌತೆಕಾಯಿನ ಯಾಕಪ್ಪ ಉಜ್ಜುತ್ತಾರೆ, ಉಜ್ಜಿದಾಗ ಮಾತ್ರ ಬರುವಂತಹ ನೊರೆ ಏನಿದೆಯಲ್ಲ ಅದು ಕಹಿ ಕಹಿ ಇರುತ್ತಾ ಅನ್ನೋ ಪ್ರಶ್ನೆ ಮೂಡಿರುತ್ತೆ. ಆಕ್ಚುಲಾಗಿ ಸೌತೆಕಾಯಲ್ಲಿ ಕ್ಯೂಕಾರ್ಬಿಟಾಸಿನ್ಸ್ ಅನ್ನೋಂತಹ ಕಹಿಯಾದ ಅಂಶಗಳಿರುತ್ತೆ ರೀ, ಅದರ ಹೆಸರು ಕ್ಯೂಕಾರ್ಬಿಟಾಸಿನ್ಸ್ ಅನ್ನೋದು. ಇದು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಸೌತೆಕಾಯಲ್ಲಿ ಕಂಡು ಬರುವಂಥದ್ದು. ಈ ಒಂದು ಸೌತೆಕಾಯಿನ ಕತ್ತರಿಸಿದಂತಹ ಸಮಯದಲ್ಲಿ ತುದಿಯ ಭಾಗವನ್ನು ನಾವು ಉಜ್ಜೋದರಿಂದ ಅದು ಸತತವಾಗಿ ರಪರಪರಪರಪ ಅಂತ ಹೇಳದೇ ಇದ್ರು, ನಿಧಾನವಕ್ಕಾದರೂ ಅದನ್ನು ಉಜ್ಜೋದ್ರಿಂದ ಕಹಿ ಅಂಶಗಳ ಒಂದಷ್ಟು ಭಾಗ ಏನಿದೆ ಸೌತೆಕಾಯಿಂದ ಹೊರಬರೋದಕ್ಕೆ ಸಹಾಯವಾಗುತ್ತೆ. ಇದನ್ನು ತಜ್ಞರು ಕೂಡ ಖಚಿತಪಡಿಸಿದ್ದಾರೆ. ಈ ಒಂದು ಕಾರಣದಿಂದ ಸೌತೆಕಾಯಲ್ಲಿರುವಂತಹ ಕಹಿಯ ಅಂಶ ಪೂರ್ತಿ ಅಲ್ಲದೆ ಇದ್ರು ನಮ್ಮ ನಾಲ್ಗೆಗೆ ರಪ್ಪ ಅಂತ ಹೇಳಿ ಗೊತ್ತಾಗದಿರೋ ಮಟ್ಟಿಗಂತಾದರೂ ಕಡಿಮೆಯಾಗುತ್ತಂತೆ. ಅಲ್ಲ, ಸೌತೆಕಾಯಲ್ಲಿ ಯಾಕೆ ಕಹಿ ಅಂಶ ಬರುತ್ತೆ, ಅಷ್ಟು ಚಂದದ ಸೌತೆಕಾಯಿದು ಅಂತ ಕೇಳಿದ್ರೆ, ಬಿಸಿಲಿದೆ, ನೀರಿನ ಕೊರತೆ, ಅಥವಾ ಈ ಒಂದು ಸಸ್ಯದಲ್ಲಾಗುವಂತಹ ಒತ್ತಡದ ಪ್ರಭಾವ ಏನಿದೆ ಇದೆಲ್ಲದರಿಂದ ಕಹಿ ಅನ್ನೋದು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಖಂಡಿತವಾಗ್ಲೂ ನೋಡಿ, ನಮ್ಮ ಹಿರಿಯರು ಏನಾದರೂ ಒಂದು ಹೇಳಿದ್ದಾರೆ ಅಂದರೆ ಅದರ ಹಿಂದೆ ಸಾಮಾನ್ಯವಾಗಿ ವೈಜ್ಞಾನಿಕವಾದ ಕಾರಣ ಕೂಡ ಇದ್ದೇ ಇರುತ್ತೆ. ಎಸ್, ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ, ನಿಮ್ಮ FM ರೈನ್ಬೋ 101.3 MHz ನಲ್ಲಿ ಮೂಡಿ ಬರ್ತಾ ಇದೆ.

0: love.
1: 5:15 ನಿಮಿಷ. ಅದು ಕನ್ನಡ ಕಾಮನವೆಲ್ಲ 101.3 ಮೆಗಾ ಹರ್ಟ್ಸ್. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ನೀವು ಮಾಹಿತಿಗಳನ್ನ ತಿಳ್ಕೊಳ್ತಾ ಸಾಕ್ತಾ ಇದ್ದೀವಿ. ಆಕ್ಚುಲಿ ನಿಮ್ಮನ್ನ ಕೇಳೋದಕ್ಕೆ ಇನ್ನೊಂದು ಪ್ರಶ್ನೆ ನನ್ನ ಹತ್ರ ಸಿದ್ಧವಾಗಿದೆ. ಒಂದು ಜಾಗದಲ್ಲಿ, ಒಂದು ಗ್ರಹದಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಅಸ್ತವಾಗುವಂತೆ ಕಾಣಿಸುತ್ತೆ, ಯಾವ ಗ್ರಹ ಅದು? ಏನಾದ್ರು ಐಡಿಯಾ ಇದೆಯಾ? ಏ ಇಲ್ಲಪ್ಪ, ಎಲ್ಲ ಕೂಡ ಪೂರ್ವದಲ್ಲೇ ಸೂರ್ಯ ಬರೋದು, ಪಶ್ಚಿಮದಲ್ಲೇ ಮುಳುಗೋದು ಅಂತ ನೀವು ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ಇಲ್ಲ ಇಲ್ಲ ಇಲ್ಲ, ಇದು ರಾಂಗು. ಯಾಕೆ ಅಂತ ನಾನು ಹೇಳ್ತೀನಿ ಹಾಡುಗಳ ನಂತರ. ಅಪ್ಪಿತಪ್ಪಿ ನಿಮಗೆ ಬಗ್ಗೆ ಮಾಹಿತಿ ಗೊತ್ತಿದ್ರೆ 9480101013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಕೊಟ್ಟು ಬೇಗ ಬೇಗ ನಿಮ್ಮ ಮಾತನ್ನು ಹೇಳಿ. ಯಾವ ಒಂದು ಗ್ರಹದಲ್ಲಿ ಪೂರ್ವದ ಬದಲಾಗಿ ಪಶ್ಚಿಮದಲ್ಲಿ ಸೂರ್ಯ ಹುಟ್ಟಿ ಪೂರ್ವದಲ್ಲಿ ಮುಳುಗೋ ಹಾಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ಕೇಳ್ತಾ ಇದ್ದೀನಿ.

0: ಆಕಳ ಹಾಲು ಕೊಟ್ರೆ ಒಲ್ಲಂತ ಹಠ ಮಾಡ್ಲಿಕ್ಕದ?
1: ಎಂಥ ತಪ್ಪು ಮಾಡ್ಲಿಕ್ಕತ್ತಿದೆ?
2: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: 5:34 ಆಗೋಯ್ತು. ಕನ್ನಡ ಕಾಮನ ಬಿಲ್ಲು 101.3 ಮೆಗಾ ಹರ್ಟ್ಸ್ ನಲ್ಲಿ ಜೊತೆಗೆ ಆಗ್ತೀವಿ ನಾವು ನೀವು ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಎಸ್, ನಾನು ನಿಮ್ಮನ್ನ ಕೇಳಿದ್ದೆ, ಗೊತ್ತಿದ್ರೆ ಹೇಳ್ರಪ್ಪ ನಮಗೂ. ಏನಂತ ಹೇಳಿದ್ರೆ, ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಅಸ್ತವಾಗುವಂತೆ ಕಾಣುವಂತಹ ಆ ಒಂದು ಗ್ರಹ ಯಾವುದು ಅಂತ ಕೇಳಿದ್ದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಯಾರೀಗ ಅಂದ್ರೆ ಸಂತೋಷ್ ಅವರು ಸವದತ್ತಿಯಿಂದ. ನಮಸ್ಕಾರ ಸಂತೋಷ್ ಅವರೇ.
1: ನಮಸ್ತೆ ಮೇಡಮ್,
0: ಹೇಗಿದ್ದೀರಾ?
1: ನಾವು ಆರಾಮಿದ್ದೀವಿ.
0: ಸೂಪರ್ ಆಗಿದ್ವಿ. ಹೇಳಿ ಸಂತೋಷ್, ಯಾವ ಗ್ರಹದಲ್ಲಿ ಈ ರೀತಿಯಾಗಿ ಕಾಣಸಿಗುತ್ತೆ?
1: ಇದು ಶುಕ್ರ ಗ್ರಹದಲ್ಲಿ.

0: ಜಾಸ್ತಿ ಕಾಣಿಸುತ್ತೆ ಮೇಡಮ್.
1: ಯಾತಕ್ಕೆ ರೀಸನ್ ಏನಾದ್ರು ಗೊತ್ತಿದ್ಯಾ?
0: ರೀಸನ್ ಅಂತ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಮೇಡಮ್. ನಾನು ಎಸ್ ಎಸ್ ಎಲ್ ಸಿ ಅಲ್ಲಿ ಓದ್ಬೇಕಾದಾಗ ನಮ್ ಟೀಚರ್ ಹೇಳಿದ್ದು ನೆನಪಿತ್ತು, ಹಾಗಾಗಿ ಆ ಪ್ರಶ್ನೆ ನೋಡಿದಾಗ ನಮ್ಗೆ ಅರ್ಥ ಆಗಿದ್ದು ನಾನು ಪ್ರಶ್ನೆ ಉತ್ತರ ಮಾಡಿದೆ.
1: ಸೂಪರ್ ರೀ, ಎಸ್ ಎಸ್ ಎಲ್ ಸಿ ಅಲ್ಲಿ ಓದಿರೋದನ್ನ ನೀವು ಕೂಡ ನೆನ್ಪಿಟ್ಕೊಂಡಿದಿರಲ್ಲ, ವಂಡರ್ಫುಲ್, ನೈಸ್. ಯಾಕಪ್ಪ ರೀಸನ್ ಅಂತ ಹೇಳಿದ್ರೆ, ನಮ್ಮ ಸೌರಮಂಡಲದಲ್ಲಿ ಇರುವಂತಹ ಎಲ್ಲಾ ಗ್ರಹಗಳೇನಿದೆ ಒಂದೇ ದಿಕ್ಕಿನಲ್ಲಿ ತಿರುಗುತ್ತವೆ, ಅದು ನಿಮಗೆ ಗೊತ್ತಿರಬಹುದು. ಆದ್ರೆ ಶುಕ್ರ ಗ್ರಹ ಏನಿದೆ ಅದು ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತೆ. ಇದನ್ನ ರೆಟ್ರೋಗ್ರೇಡ್ ರೊಟೇಶನ್ ಅಂತ ಹೇಳಿ ಕರೀತಾರೆ. ಇದನ್ನ ಓದಿದ ನೆನಪಿದೆ ಅಂತ ಅನ್ಕೋತೀನಿ ನಾನು.
0: ನೆನಪಿದೆ, ಬಟ್ ಇವಾಗ ಬಹಳ ದಿನ ಆಯ್ತಲ್ಲ, ಬಟ್ ಈ ತರ ಆಗತ್ತೆ ಅನ್ನೋದು ಗ್ರಹದಲ್ಲಿ ಒಂದೇ ಗ್ರಹದಲ್ಲಿ ಇರೋದ್ರಿಂದ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ.
1: ವಂಡರ್ಫುಲ್, ನೈಸ್. ಸೊ ಕಂಗ್ರಾಚುಲೇಷನ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೋಸ್ಕರ. ಥ್ಯಾಂಕ್ ಯು ಸಂತೋಷ್ ಅವರೇ. ಸೌದತ್ತಿಂದ ಸಂತೋಷ್ ಅವರು ನಮ್ಮ ಜೊತೆಯಾಗಿ ಮಾಹಿತಿಯನ್ನ ಹಂಚಿಕೊಂಡ್ರು. ಹೌದು ರೀ, ಇದೊಂದೇ ಗ್ರಹದಲ್ಲಿ ಈ ರೀತಿಯಾಗಿ ಉಲ್ಟಾ ಕಾಣಸಿಗುವಂಥದ್ದು, ಅದು ಶುಕ್ರ ಗ್ರಹದಲ್ಲಿ. ಇದನ್ನ ರೆಟ್ರೋಗ್ರೇಡ್ ರೊಟೇಷನ್ ಅಂತ ಕೂಡ ಕರೀಲಾಗುತ್ತೆ. ಆಗ್ಲೇ ಹೇಳಿದೆ, ಸೂರ್ಯ ಉದಯಿಸೋದು ಇಲ್ಲ, ಅಸ್ತವಾಗೋದು ಇಲ್ಲ, ಆದರೆ ಗ್ರಹಗಳ ಚಲನೆಯ ಕಾರಣದಿಂದ ಸೂರ್ಯ ಪೂರ್ವದಲ್ಲಿ ಉದಯಿಸ್ತಿದ್ದಾನೆ, ಪಶ್ಚಿಮದಲ್ಲಿ ಮುಳುಗ್ತಾ ಇದ್ದಾನೆ ಅನ್ನುವಂತಹ ಭಾಸ ನಮಗಾಗತ್ತೆ. ಆದರೆ ಶುಕ್ರ ಗ್ರಹದಲ್ಲಿ ಇದು ಬೇರೆ ಗ್ರಹಗಳಿಗಿಂತ ಉಲ್ಟಾ ಆಗೋದು, ಅದು ತಿರುಗೋದೇ ಉಲ್ಟಾ ದಿಕ್ಕಲ್ಲಿ. ಆದ್ರೆ ಏನ್ ಮಾಡೋದು, ಶುಕ್ರ ಗ್ರಹಕ್ಕೆ ಅದು ನಾರ್ಮಲ್. ಉಳಿದ ಎಲ್ಲಾ ಗ್ರಹಗಳು ಏನಪ್ಪ ಈ ತರ ಉಲ್ಟಾ ತಿರುಗ್ತಿದಂತ ಶುಕ್ರ ಗ್ರಹಕ್ಕೂ ಅನ್ನಿಸ್ಬೋದೇನೋ, ಹೌದಲ್ವಾ? ಯಸ್, ಹೌದು ಅಂತ ಹೇಳ್ತಾ ಚಂದದ ಹಾಡುಗಳ ಜೊತೆಯಾಗಿ ನಾವು ಮತ್ತೆ ಒಟ್ಟಾಗ್ತಾ ಇದೀವಿ. ಕೇಳ್ತಾರಿ ಕನ್ನಡ ಕಾಮನಬಲ್ 101.3 ಮೆಗಾಹರ್ಟ್ಸ್ ದ ಮ್ಯೂಸಿಕಲ್ ಯಾರ್ಡ್ಸ್.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರೆಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದೆ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

0: Darling, darling.
1: ಒಡ ಸಾಂಗ್ಸ್ ಅಲ್ಲ, ಹೌದು. ಯಾರ್ಯಾರಪ್ಪ ಅಲ್ಲಿವರೆಗೂ ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡದವರು ನೋಡೋದಾದ್ರೆ, ಮಣಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿತ್ತು. ಸಂತೋಷ್ ಅವರು ಸವದತ್ತಿಯಿಂದ ಬಳಿಕ ಬಂದ ಸಂದೇಶವಾಗಿತ್ತು ನಮಗೆ. ಹರೀಶ್ ಅವರದ್ದು ಮಲ್ಲೇಶ್ವರಂನಿಂದ. ವಿಜಯಪುರದ ಇಸ್ಮಾಯಿಲ್ ಅವರೇ, ನೀವು ಕೂಡ ಸಂದೇಶವನ್ನ ಕಳುಹಿಸಿ ಕೊಟ್ಟಿದ್ದೀರಿ. ಎಸ್, ಹೌದು. ಹಾಗಾದ್ರೆ ಈಗ ನೆಕ್ಸ್ಟ್ ಮಾತಾಡ್ತಿರುವಂತಹ ವಿಚಾರ ಏನು ಅಂತ ನೀವು ಕೂಡ ಕಾತರದಿಂದ ಕಾಯ್ತಾ ಇರ್ತೀರಾ. ಆಕ್ಚುಲಾಗಿ ನಾವು ಬ್ಯಾಂಬೂ ಅಂತ ಕರಿತೀವಿ, ಹೌದಲ್ಲ, ಬಿದಿರು. ಈ ಬಿದಿರಿನ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನ ನಿಮಗೆ ಹಂಚಿಕೊಳ್ಳಬೇಕಾಗಿರುವಂತಹ ವಿಚಾರ ಏನಂದ್ರೆ, ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಸಸ್ಯಗಳಲ್ಲಿ ಈ ಬಾಂಬು ಸಸ್ಯಗಳು ಕೂಡ ಒಂದು ಅಂತ ಹೇಳ್ಬೋದು. ಈ ಬ್ಯಾಂಬುಗಳೇನಿದೆ ಈ ಸಸ್ಯಗಳು ಕೂಡ ಒಂದು ಅಂತ ಹೇಳಬಹುದು. ಅಲ್ಲ, ಈ ಬಿದಿರಿನಿಂದ ಮಾಡಿರುವಂತಹ ಪೀಠೋಪಕರಣಗಳನ್ನ ಬಳಸಿದ್ದೀವಿ ಮತ್ತು ಈ ಬಿದಿರಿನಿಂದ ಬರುವಂತಹ ಕೊಳಲಿನ ನಾದವನ್ನ ಆಸ್ವಾದಿಸಿದೀವಿ, ಈ ವಿಚಾರ ಗೊತ್ತಿರಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಒಂದು ವಿಶೇಷವಾದ ಮಾಹಿತಿ ಇದೆ. ಸುಮ್ಮನೆ ಒಂದು ಗೆಸ್ ಮಾಡಿ ಕಳಿಸಿ, ಒಂದು ದಿನದಲ್ಲಿ ಅದು ಎಷ್ಟು ಸೆಂಟಿಮೀಟರ್ ವರೆಗೂ ಕೂಡ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅಂತ. ಹಾಡಿನ ನಂತರ ನಾನು ಮತ್ತೆ ನಿಮ್ಮ ಜೊತೆ ಆಗ್ತೀನಿ, ಹೇಳ್ತೀನಿ ಯಾವ ವಿಚಾರ ಇದು ಅನ್ನೋದನ್ನ. ಇದು ಕನ್ನಡ ಕಾಮನ್ವೆಲ್ತ್ 101.3 MHz FM ರೇನ್ಬೋ.

ಭೂಪತಿರಾಯ ಅವಳ ಸೌಂದರ್ಯ ನೋಡ್ತಾ ನಿಂತಿದ್ದಾನೆ. ಆ ರತಿ ತಾನು ಮುನಿಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ತಂದೆ ಕೂರ್ತೆ ಕಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀವಿಬ್ರು

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಬಿದಿರಿನ ಎತ್ತರದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇದೀಗ ನಮ್ಮ ಜೊತೆ ಯಾಗದಾರೆ ಕುಂದಾಪುರದಿಂದ ಪ್ರೇಮ ಪ್ರಕಾಶ್ ಹೊಳ್ಳ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು, ನಮಸ್ಕಾರ.
0: ಯಸ್ ಮೇಡಮ್, ಹೇಳಿ, ಎಷ್ಟು ಸೆಂಟಿಮೀಟರ್ ವರೆಗೂ ಬೆಳಿಬಹುದು ಬಿದಿರು?
1: ಅದು ನಾನು ಈಗ ಗೂಗಲ್ ನೋಡಿದ್ದು, ಸತ್ಯ ಹೇಳ್ತೀನಿ ಆಯ್ತಾ, 91 ಸೆಂಟಿಮೀಟರ್ ಇಂದ 120 ಸೆಂಟಿಮೀಟರ್ ತನಕ ಅಂತ ಇದ್ ಮಾಡಿದ್ರೆ
0: 91 ಸೆಂಟಿಮೀಟರ್ ಅಷ್ಟು ಸರಿಸುಮಾರು ಬೆಳೆಯುತ್ತೆ. ಅದರ ಜೊತೆ ಆಕ್ಚುಲಿ ನಿಮ್ಗೊಂದು ವಿಶೇಷ ಮಾಹಿತಿ ಏನಂತ ಹೇಳಿದ್ರೆ, ವಿಶ್ವದಲ್ಲೊಂದು ರೆಕಾರ್ಡ್ ಆಗಿದೆ. ಏನಂತ ಹೇಳಿದ್ರೆ, ಒಂದು ಜಾತಿಯ ಬಿದ್ರು ಅದನ್ನ ಮಡಕ್ಕಿ ಅಂತ ಹೇಳಿ ಕರೀತಾರೆ. ವೈಜ್ಞಾನಿಕ ಹೆಸರು ಏನಪ್ಪ ಅದರದು ಅಂದ್ರೆ ಫಿಲೋಸ್ಟಾಚಿಸ್ ರೆಟಿಕ್ಯುಲೇಟಾ ಅಂತ ಹೇಳಿ ಕರೀಲಾಗುತ್ತೆ. ಅದು 24 ಗಂಟೆಯಲ್ಲಿ 121 ಸೆಂಟಿಮೀಟರ್ ಅಂದ್ರೆ 47.6 ಇಂಚ್ ಅಷ್ಟು ಬೆಳೆದಿದೆಯಂತೆ. ಇದು ಕೂಡ ಒಂದು ಒಳ್ಳೆ ಮಾಹಿತಿ ಅಲ್ವಾ? ಯಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಾಗಿ ಮಾಹಿತಿಯನ್ನ ಹಂಚಿಕೊಂಡ್ರಿ. ನೆಕ್ಸ್ಟ್ ಟೈಮ್ ಉತ್ತರ ಕೊಡುವಾಗ ಖಂಡಿತವಾಗ್ಲೂ ಅಲ್ಲಿ ಇಲ್ಲಿ ಎಲ್ಲೂ ಹುಡುಕ್ಬೇಡಿ, ಎಲ್ಲಿರ್ಬೋದು ಯೋಚನೆ ಮಾಡಬಹುದಂತ ಹಾಗೆ ಒಂದು ಟ್ರೈ ಮಾಡಿ, ಆಗ್ಬೋದಾ? ಥ್ಯಾಂಕ್ ಯು ಪ್ರೇಮ ಮೇಡಮ್, ಥ್ಯಾಂಕ್ ಯು.
1: ತುಂಬಾ ಇಷ್ಟ ರೀ ಕ್ವಶನ್ ಅಂಡ್ ಆನ್ಸರ್ ಮಾಡ್ಲಿಕ್ಕೆ. ಇದರಿಂದ ಮಾಡ್ತಾ ಇದ್ದೆ ನಾನು, ನಮ್ ತಂಗಿ ಮೈಸೂರಿಂದ ಮಾಡ್ತಾಳೆ, ಹಂಗಾಗಿ ನಮ್ ತುಂಬಾ ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಹೇಳಲಿಕ್ಕೆ ಮಾಡ್ಲಿಕ್ಕೆ. ಹೌದು,
0: ಥ್ಯಾಂಕ್ ಯು ಮೇಡಮ್. ಸದಾ FM ರೇನ್ಬೋನೇ ಕೇಳ್ತಾ ಇರಿ, ಜೊತೆಯಾಗಿರಿ.
1: ಥ್ಯಾಂಕ್ ಯು
0: ಪ್ರೇಮ ಮೇಡಮ್. ಅವ್ರು ಹೇಳಿದ ಮಾತನ್ನ ಈಗಷ್ಟೇ ನೀವು ನಾವು ಕೇಳಿಸ್ಕೊಂಡ್ವಿ, ಹೌದಲ್ವಾ? ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನೆಕ್ಸ್ಟ್ ಟೈಮ್ ನೀವು ಕೂಡ ಉತ್ತರ ಕೊಡೋಕೆ ಪ್ರಯತ್ನ ಮಾಡುವಾಗ

ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಹೆಲ್ಪ್ ತಗೋಬಾರ್ದು. ಓಕೆನಾ ಹುಡುಗಿಲ? ಎಸ್ ಸ್ವನಿಯ. ಹಾಗಾದರೆ ಯಾರ್ಯಾರು ಸಂದೇಶವನ್ನು ಕಳಿಸ್ಕೊಟ್ಟು ಉತ್ತರವನ್ನು ಸರಿಯಾಗಿ ಹೇಳಿದ್ದಾರೆ ನೋಡೋದಾದರೆ, ವಿ ಎಂ ವಿಶ್ವನಾಥ ರಾಮಸಾಗರ ಬಳ್ಳಾರಿಯಿಂದ, ಗಜಾನನ ಭಟ್ ಅವರು ಬೋಳನಮಕ್ಕಿ ಹೊನ್ನಾವರದಿಂದ, ನಂತರ ಹರೀಶ್ ಅವರು ಮಲ್ಲೇಶ್ವರಂನಿಂದ, ಮಲ್ಲಾಡಿ ಹಳ್ಳಿಯಿಂದ ಬಂದಿದೆ ನಮಗೆ ಸಂದೇಶ. ನಂಬರ್ ಎಂಡಿಂಗ್ ವಿತ್ 7719. ನಿಮ್ಮ ಹೆಸರನ್ನು ಕಳಿಸಿದ್ರೆ ನಿಜವಾಗ್ಲೂ ಜಾಸ್ತಿ ಖುಷಿ ಆಗ್ತಾ ಇತ್ತು ರೀ. ಮಣಿಕಲ್ ಕೃಪ ಮತ್ತು ಉಮೇಶ್ ಅವರ ಸಂದೇಶನೂ ಬಂದು ನಮ್ಮನ್ನು ತಲುಪಿದೆ. ಉಮೇಶ್ ಅವರೇ, ದಾವಣಗೆರೆಯಿಂದ ನೀವು ಕಳಿಸಿದಿರಾ ಸಂದೇಶ, ಸಿರಿಗೆರೆಯಿಂದ ನಿಮ್ ಸಂದೇಶನೂ ಬಂದಿದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮಾಹಿತಿ ಮತ್ತು ಹಾಡುಗಳು ನಿಮ್ಮನ್ನ ಬಂದು ತಲುಪಿದೆ ಈ ಹೊತ್ತಲ್ಲಿ ಅಂತ ನಾವು ಕೂಡ ಭಾವಿಸ್ಕೊಳ್ತಾ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಯಾಕಂದ್ರೆ ಇದು ಮ್ಯೂಸಿಕಲಿ ಯೋರ್ಸ್.

0: Akashwani, the news read by Subhadra Ramachandran. Prime Minister Narendra Modi arrived in Gothenburg, Sweden this evening on the third leg of his five-nation tour after concluding his visit to the Netherlands. He was received at the airport by the Swedish Prime Minister, Ulf Kristersson. During his two-day visit to Sweden, Mr. Modi will hold bilateral talks with his Swedish counterpart and review the entire gamut of bilateral relations. The two sides are also expected to explore new avenues of cooperation in trade, green transition, artificial intelligence, emerging technologies, startups, resilient supply chains, defense, space, climate action, and people-to-people ties. The two prime ministers will also jointly address the European Round Table for Industry, a leading pan-European business forum, along with the President of the European Commission, Ursula von der Leyen. Before departing for Gothenburg, Dutch Prime Minister Rob Jetten personally came to Amsterdam Airport to bid farewell to Prime Minister Modi. During his two-day visit to the Netherlands, Prime Minister Modi held bilateral talks with his Dutch counterpart. The two countries signed 17 agreements to strengthen cooperation in defense, critical minerals, and other key sectors. Both leaders also expressed deep concern over the situation in West Asia and its implications for global energy supplies and trade networks. Union Home and Cooperation Minister Amit Shah today inaugurated the Innovation and Incubation Center at the National Institute of Design NID in Gandhinagar, Gujarat. Speaking on the occasion, Mr. Shah highlighted the importance of the National Institute of Design, saying it is an institution that connects creativity with entrepreneurship. He said institutions like NID provide youth with the right platform for innovation and professional development. Mr. Shah, who is on a two-day visit to Gujarat, also inaugurated a newly built 5 lakh litre capacity plant of Madhur Dairy in Gandhinagar today. Union Railway Minister Ashwini Vaishnav today virtually flagged off a new express train service between Bengaluru and Mumbai, boosting rail connectivity between Karnataka and Maharashtra. Speaking on the occasion, Mr. Vaishnav said the long-pending demands of people in South and North Karnataka are now being fulfilled. He also announced that the Vande Bharat sleeper service between Bengaluru and Mumbai is expected to begin soon. Highlighting railway infrastructure growth, the minister said, Karnataka currently operates 12 pairs of Vande Bharat trains. He added that bullet train corridors connecting Bengaluru with Hyderabad and Chennai have also been approved. India has strongly condemned attacks on commercial shipping in the Strait of Hormuz, calling them unacceptable. India's permanent representative to the UN, Parvathaneni Harish, said targeting civilian crew and disrupting freedom of navigation cannot be justified. He was speaking at a special meeting of the United Nations Economic and Social Council on safeguarding global energy and supply flows. Mr. Harish's remarks came days after an India-flagged commercial vessel was attacked off the coast of Oman. In the United Arab Emirates, a drone strike triggered a fire outside the Barakah nuclear power plant in Abu Dhabi today. According to the Abu Dhabi Media Office, the blaze broke out in an external electrical generator located outside the plant's perimeter. Authorities said there were no injuries and no impact on radiological safety levels. The UAE's nuclear regulator confirmed that the fire did not affect the plant's operations or safety systems, adding that all reactor units continue to function normally. In IPL cricket, Royal Challengers Bengaluru have set a target of 223 runs for Punjab Kings in Dharamshala. Chasing the target, Punjab Kings were 62 for 4 in 7.3 overs when reports last came in. Earlier put into bat, Royal Challengers Bengaluru posted 222 runs for the loss of 4 wickets in their allotted 20 overs. In badminton, India's Shreyansi Bali Shetty clinched the silver medal in women's singles at the Baoji China Masters in China today. She went down to local favourite An Chi Yuan in straight sets 14-21, 6-21 in the summit clash of the Super 100 event at Baoji City Gymnasium. And that is the end of this news bulletin.
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ, ಹೋಗದಿರಿ ಸೋದರರೇ, ಬೆಳೆದಿದೆ ನೋಡ ಬೆಂಗಳೂರು ನಗರ ಅಂತ ಹೇಳಿದವರು, ಎಚ್ಚರಿಕೆ ಕೊಟ್ಟವರು ಯಾರು ತಕ್ಷಣ ಹೇಳ್ತೀರಿ? ಸಿವಿ ಶಿವಶಂಕರ್ ಅಂತ, ಕನ್ನಡ ಕುವರ ಸಿವಿ ಶಿವಶಂಕರ್. ಅವರ ಕನ್ನಡದ ಪ್ರೇಮ ಅಪಾರ, ಅವರು ನೀಡಿದ ಅರಿವು ತಿಳಿವಳಿಕೆ ಕೂಡ. ಆರೋಗ್ಯ ಕ್ಷೀಣಿಸಿದ್ದಾಗ ಕೂಡ ಅವರು ಕನ್ನಡದ ಚಟುವಟಿಕೆಗಳನ್ನು ಮುಂದುವರೆಸಿದ್ದರು. ಕನ್ನಡ ಕುವರ, ನಟ, ನಿರ್ದೇಶಕ, ನಿರ್ಮಾಪಕ, ಕನ್ನಡ ಚಿತ್ರರಂಗವನ್ನು ಆರಂಭದ ದಿನಗಳಿಂದಲೂ ಕಂಡವರು ಸಿವಿ ಶಿವಶಂಕರ್ ಅವರ ಮಾತುಗಳು.
2: ಇದು ಹೊಸ ನೀರು ಬಂದು ಹಳೆ ನೀರು ಕೊಡ್ಕೊಂಡು ಹಾಗೆ ಸಿನಿಮಾ ತೆಗಿಯೋಕೆ ಬರೋರು ಯುವಕರು ಇವಾಗ ದಂಡದನ್ನೇ ಬರ್ತಾ ಇದ್ದಾರೆ. ಬುದ್ಧಂತೂ ಬರ್ತಾ ಇದ್ದಾರೆ. ಚಿತ್ರರಂಗ ಬೆಳೆಸ್ಬೇಕು ಅಂತ ಬರ್ತಾ ಇದ್ದಾರೆ. ಅವ್ರು ಟೆಕ್ನಿಕಲಿ ಬುದ್ಧಿವಂತ ಆಗಿದ್ದಾರೆ. ಏನೋ ಹೊಸ ಟೆಕ್ನಾಲಜಿ ಪ್ರಕಾರ ಸಿನಿಮಾಗಳು ಮಾಡ್ತಾ ಇದ್ದಾರೆ ಹುಡುಗರು. ಅಂಥದ್ದು ಅಂಥವ್ರು ಬೆಳೆಸ್ಬೇಕು ಅನ್ನೋ ಆಸೆ ನಮಗಿರುತ್ತೆ. ಆದರೆ ನಮ್ಮ ಒಂದೇ ವಿಷಾದ ಸಂಗತಿದ್ದೆ, ನಿಮ್ಮ ಅಪ್ಪ ಆಗಲಿ ಚಿಕ್ಕವನಾಗಲಿ ಕನ್ನಡ ಭಾಷೆ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ, ಕನ್ನಡ ಚರಿತ್ರೆ ಬಗ್ಗೆ ಎದ್ದು ಸಿನಿಮಾ ಮಾಡ್ತಾರಲ್ಲ ಯಾರು ಸಿನಿಮಾ ರಾಜೇಶ್, ನಾನು ಸಿನಿಮಾ ದ್ವಾರಕೀಶು, ತೂಗುಪೆ ಶಿರು, ಮನೆ ಕಟ್ಟಿಕೊಂಡು ನೋಡಲಿ ಅವರು ಶ್ರೀನಿವಾಸ, ಆಮೇಲೆ ತೂಗುದೇಪೆ ಪಿಕ್ಚರ್ ಮಾಡಿ ತೂಗುದೇಪೆ ಸ್ಟೇಟ್ಯೂ, ಧೈರ್ಯ ಗೋಪಾಲ್, ಮಂಜುಳ, ಕಲ್ಪನಾ, ಭಾಳ ಜನ ಸಿನಿಮಾ ತಂದೆ ತಂದಾಗ ಅವರು ಸಿನಿಮಾದಲ್ಲಿ ಪ್ರಭುತ್ವಮಾನ ಆಗಿದ್ದಾರೆ. ನಮಗೊಂದು ಹೆಮ್ಮೆಗೆ ಮ್ಯೂಸಿಕ್ ರತ್ನಮ್ಮ ಆರ್ ರತ್ನ ಅಂತ, ಆಮೇಲೆ ಸುಗ್ರೀವಂತ, ನಾದಪ್ರಿಯ, ಭಾಳ ಜನ ಸಂಗೀತ ನಿರ್ದೇಶಕರು ಎಲ್ಲ ಬಂದರು. ಆದರೆ ನಾವು ಎಷ್ಟು ಮಟ್ಟಿಗೆ ಹೋಗಬೇಕಾಗಿತ್ತೋ ಆ ಮಟ್ಟಿಗೆ ಸಿನಿಮಾ ಬೆಳಿಕ್ಕೆ ಆಗಲಿ ನಂದು, ಯಾಕೆಂದ್ರೆ ಹಂಚಿಕೆದಾರ ಕೊರತೆ. ಇವತ್ತಿನ ನಾನು ಸಿನಿಮಾ ಮಾಡಿದೆ, ಸಿನಿಮಾ ತೊಗೊಳಕ್ಕೆ ಬರೋ ಹಂಚಿಕೆದಾರ ಇಲ್ಲ, ಈಗ ಪ್ರದರ್ಶನ ಸ್ಟೇಟ್ ಕೊಡೋದಿಲ್ಲ. ಅದರಿಂದ ನಾವು ಒಳ್ಳೆ ಸಿನಿಮಾ ಮಾಡಿದ ಕೂಡ ಅದು ಎಲ್ಲ ಹಾಕೋತೀರಿ ನೀವು ಉದ್ಯಮದಲ್ಲಿರೋ ಅವ್ರು ಸಪೋರ್ಟ್ ಮಾಡಬೇಕು. ಯಾವುದೇ ಸಪೋರ್ಟ್ ಭಾಷಾ ಅಭಿಮಾನದಿಂದ ಶಿವಶಂಕರಿಗೆ ಮಾಡಿದರೆ ನಾವು ಎನ್ಕರೇಜ್ ಮಾಡಬೇಕು ಅಂತ ಅಭಿಮಾನ ಅವ್ರಿಗೆ ಬರಬೇಕು. ಅದನ್ನು ಕೊರತೆ ಇದೆ. ಪ್ರಶಸ್ತಿಂದರೆ ನಾವು ಒಂದು ಪ್ರಶಸ್ತಿ ಬರೀಬೇಕಾದ್ರೆ ಕ್ಲಾಪ್ ಬಾಯ್ ಆಗಿ ಸಿನಿಮಾ ಸೇರಿದ ಕ್ಲಾಪ್ ಬಾಯ್ ಆಗಿ ಕಂಟಿನ್ಯೂಟಿ ಬಾಯ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಹಾಯಕ ನಿರ್ದೇಶಕನಾಗಿ ಅಷ್ಟು ಕಷ್ಟಪಟ್ಟು ಹಳ್ಳ ದಾಟ್ಕೊಂಡು ಬಂದ್ವಿ. ಅದಕ್ಕೆ ಪ್ರಶಸ್ತಿ ಯೋಗ್ಯಾಗಿ ದೊರಕಬೇಕು, ದೊರಕಿದೆ. ಜೀವನದಲ್ಲಿ ಸಾಧನೆ ಏನು ಮಾಡಿದರೆ ಅದು ನೋಡಿದವರು ಇವರು ಇದಕ್ಕೆ ತಕ್ಕಾಗಿದ್ದರೆ ಪ್ರಶಸ್ತಿ ಕೊಟ್ಟರೆ ಅವಾಗ ಆ ಪ್ರಶಸ್ತಿ ಬೆಲೆ ಇರ್ತದೆ. ಅದು ನನಗೆ ಸಿಕ್ಕಿದೆ. ಕಣ್ಗಾರ್ಪುಟ್ಟಿನ ಪರಿಸ್ಥಿತಿ, ರಾಜ್ಯೋತ್ಸವ ಪರಿಸ್ಥಿತಿ, ಕೆಂಪೇಗೌಡ ಪರಿಸ್ಥಿತಿ ಇಂಥದ್ದೆಲ್ಲ ಬಂದಿದೆ. ಅದರಲ್ಲೇ ಅನೇಕ ಕನ್ನಡ ಸಂಘ ಸಂಸ್ಥೆಗಳು ನನ್ನ ಕನ್ನಡ ಸೇವೆಯನ್ನು ಗಮನಿಸಿ ಅವರು ಪರಿಸ್ಥಿತಿ ಕೊಟ್ಟಿದ್ದಾರೆ. ಅದೆಲ್ಲ ನನಗೆ ಸಂತೋಷ ಇದೆ. ಆದರೆ ನಾವು ಮಾಡಿದ ಸಿನಿಮಾನ ಹೊರಗೆ ತರೋಕ್ಕೆ ಹಂಚಿಕೆದಾರಿಲ್ಲ, ಸಿನಿಮಾ ಹಾಕೋದು ಥೇಟ್ ನೋಡಿಲ್ಲ. ಎರಡು ವರ್ಗದಲ್ಲಿ ನಾವು ಸೋತಿದ್ವಿ. ಅದೇ ಅದನ್ನು ಎಲ್ಲಿ ಸಂದೇಶ ಇರಲಿಲ್ಲ, ಆ ಸಿನಿಮಾ ಆಗಲ್ಲ. ಯಾವುದೋ ಉದ್ದೇಶ ಒಂದು ಸಿನಿಮಾ ನೋಡಿದ್ರೆ ಇನ್ನೊಂದು ತಿಳ್ಕೊಬೇಕು ನೀವು, ನಾವು ಜನಕ್ಕೆ ಹೇಳಬೇಕು, ಇಲ್ಲ ಯಾಕೆ ಆ ಸಿನಿಮಾ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ಸಿವಿ ಶಿವಶಂಕರ್ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಮಸ್ಕಾರ ಸ್ನೇಹಿತರೆ, ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನನ್ನ ಮನಸ್ಸಿನ ಹಂಚಿಕೊಳ್ಳೋದಕ್ಕೆ ನಾನು ತೇಜಸ್ವಿನಿ ನಿಮ್ಮೊಂದಿಗಿದ್ದೀನಿ. ಇವತ್ತು ನಾವು ಮಾತಾಡ್ತಿರೋದು ಜಗತ್ತಿನ ಅತ್ಯಂತ ರುಚಿಯಾದ ವಿಷಯದ ಬಗ್ಗೆ, ಅದೇ ಅಮ್ಮನ ಕೈರು. ನಾವು ಎಷ್ಟೇ ದೊಡ್ಡ ಹೋಟೆಲ್ಗೆ ಹೋದ್ರು, ಎಷ್ಟೋ ತರಹದ ತಿಂಡಿ ತಿಂದ್ರು, ಅಮ್ಮ ಮಾಡಿಕೊಡುವಂತಹ ಆ ಬಿಸಿ ಅನ್ನ ಸಾರಿನ ರುಚಿಗೆ ಯಾವುದೇ ಸಾಟಿ ಇಲ್ಲ. ಅಮ್ಮನ ಅಕ್ಕಿ ಅಂದರೆ ಅದು ಬರೀ ಹಸಿವು ನೀಗಿಸೋದಲ್ಲ, ಅದು ಅವಳು ನಮ್ಮ ಮೇಲೆ ತೋರಿಸುವಂತಹ ಬೆಲೆ ಕಟ್ಟಲಾಗದ ಪ್ರೀತಿ.

ಅಮ್ಮನ ಅಡುಗೆ ಯಾಕೆ ಅಷ್ಟು ರುಚಿ ಕೊಡುತ್ತೆ ಅಂತ ಯಾವಾಗ್ಲಾದ್ರೂ ಯೋಚನೆ ಮಾಡಿದ್ದೀರಾ? ಅವಳು ಯಾವುದೇ ಸ್ಪೆಷಲ್ ಮಸಾಲೆ ಹಾಕದಿದ್ರೂ ಅದರಲ್ಲಿ ಪ್ರೀತಿ ಅನ್ನೋ ಒಂದು ದೊಡ್ಡ ಮಸಾಲೆ ಇರುತ್ತೆ. ನಮಗಾಗಿ ಬೆವರ್ತ ಅಡುಗೆ ಮನೆಯಲ್ಲಿ ನಿಂತು ನಾವು ಖುಷಿಯಾಗಿ ತಿನ್ನೋದನ್ನು ನೋಡಿ ಅಮ್ಮ ಸಂಭ್ರಮ ಪಡ್ತಾಳೆ. ಅವಳ ಕೈತುತ್ತಿನಲ್ಲಿ ಒಂದು ಮ್ಯಾಜಿಕ್ ಇದೆ. ಅದು ಹೊಟ್ಟೆ ಮಾತ್ರ ಅಲ್ಲ, ಮನಸ್ಸನ್ನು ತುಂಬಿಸುತ್ತೆ.

ಬಾಲ್ಯದ ನೆನಪು ಅಂದ ತಕ್ಷಣ ಅಮ್ಮ ಮಾಡಿದಂತಹ ಯಾವುದಾದರೂ ಒಂದು ತಿಂಡಿ ನೆನಪಿಗೆ ಬರುತ್ತೆ. ಶಾಲೆಯಿಂದ ಬಂದಾಗ ಸಿಕ್ತಿದ್ದಂತಹ ಆ ಬಿಸಿ ಬಿಸಿ ಊಟ, ಹಬ್ಬದ ದಿನದ ಪಾಯಸದ ಘಮ, ಚಿತ್ರಾನ್ನ, ಎಲ್ಲ ಬರೀ ಆಹಾರ ಅಲ್ಲ, ನಮ್ಮ ಜೀವನದ ಮಧುರವಾದಂತಹ ನೆನಪುಗಳು. ನಾವು ಕೆಲಸದ ಮೇಲೆ ಬೇರೆ ಊರಿಗೆ ಹೋದಾಗ ನಮಗೆ ಅತೀ ಹೆಚ್ಚು ಕಾಡೋದು ಅಮ್ಮನ ಕೈ ಅಡುಗೆನೆ. ಅಲ್ಲಿ ನಮಗೆ ಅಮ್ಮನ ಕೈರುಚಿ ಜೊತೆಗೆ ಅವಳ ಅಪ್ಪುಗೆಯೂ ನೆನಪಾಗುತ್ತೆ.

ಅಮ್ಮ ನಮಗಾಗಿ ದಿನ ಇಷ್ಟೊಂದು ಕಷ್ಟಪಟ್ಟು ಅಡುಗೆ ಮಾಡ್ತಾಳಲ್ವ, ನಾವು ಮಾಡಬೇಕಾಗಿರೋದೇನು? ಇಷ್ಟೇ, ಅವಳು ಮಾಡಿದಂತಹ ಅಡುಗೆಯನ್ನು ಒಂದು ತುತ್ತು ತಿಂದು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳೋದು. ಆ ಒಂದು ಮಾತು ಅವಳ ಎಲ್ಲ ಸುಸ್ತನ್ನು ಮರೆಸ್ಬಿಡತ್ತೆ. ಇವತ್ತು ಮನೆಗೆ ಹೋದಾಗ ಅಮ್ಮನ ಕೈರುಚಿಯನ್ನು ಮನಸಾರೆ ಹೊಗಳಿ ನೋಡಿ. ಆ ತಾಯಿಯ ಮುಖದ ನಗು ಎಷ್ಟು ಮಧುರವಾಗಿರುತ್ತೆ ಅಂತ ನಿಮಗೆ ತಿಳಿಯುತ್ತೆ.

ಇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ಬೆಂಗಳೂರು ಮುಂಬೈ ನಡುವೆ ಅತಿವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರುಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿಸಿದ್ದಾರೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ನಡುವಿನ ನೂತನ ನೇರ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ವರ್ಚುವಲ್ ಆಗಿ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ $1 ಟ್ರಿಲಿಯನ್ ಆರ್ಥಿಕತೆಯಾಗಬೇಕಾದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಹಿಂದೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಕೆಲವೇ ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗವು ರಾಜ್ಯದ ಮುಂದಿನ ಹಂತದ ಬೆಳವಣಿಗೆಗೆ ದಿಕ್ಸೂಚಿಯಾಗಬಲ್ಲ ಎಲ್ಲಾ ಅನುಕೂಲಗಳನ್ನು ಪಡೆಯಲಿದ್ದು, ಈ ಭಾಗಕ್ಕೆ ಕ್ಷಿಪ್ರ ಸಂಪರ್ಕ ಕಲ್ಪಿಸುವುದು ಉದ್ಯೋಗ, ಉದ್ಯಮ, ಹೂಡಿಕೆ ಮತ್ತು ಅವಕಾಶಗಳ ವಿಷಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ. ಕರ್ನಾಟಕದ ಬೆಳವಣಿಗೆಯ ಇತಿಹಾಸದಲ್ಲಿ ಉತ್ತರ ಕರ್ನಾಟಕವು ತನ್ನ ಅರ್ಹವಾದ ಪಾಲನ್ನು ಪಡೆಯಲೇಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ವರ್ಚುವಲ್ ಮೂಲಕ ರೈಲು ಸೇವೆಗೆ ಚಾಲನೆ ನೀಡುವ ವೇಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಘೋಷಿಸಿದರು. ಮಂಗಳೂರಿನಲ್ಲಿ ಇಂದು ನಡೆದ ಗೇರುಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ 2.38 ಕೋಟಿ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಕುದುರೆಮುಖ ರಾಷ್ಟ್ರೋತ್ಥಾನ ಪುನರ್ವಸತಿ ಯೋಜನೆಯಡಿ ಕುಟುಂಬಗಳ ಹಂತ ಹಂತದ ಸ್ಥಳಾಂತರಕ್ಕಾಗಿ ಹೆಚ್ಚುವರಿಯಾಗಿ 20 ಕೋಟಿ ರೂಪಾಯಿ ಅನುದಾನ ಪ್ರಕಟಿಸಿದ ಸಚಿವರು, ಇತ್ತೀಚೆಗೆ ಆನೆದಾಳಿಗೆ ಮೃತಪಟ್ಟ ಕೆರೆಕಟ್ಟೆಯ ಮುಡಬಿ ನಿವಾಸಿಯ ಕುಟುಂಬದ ಇಬ್ಬರಿಗೆ ಮಾನವೀಯ ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಉದ್ಯೋಗ ನೀಡಲಾಗಿದೆ ಎಂದರು. ರಾಜ್ಯವನ್ನು ಗೇರು ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ಧಿ ನಿಗಮಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು, ಯಾವುದೇ ತೀರ್ಮಾನಕ್ಕೆ ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು. ವಿಶ್ವದ ಇತರ ಮುಂದುವರಿದ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇರಾನ್ ಮೇಲಿನ ಯುದ್ದದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎದುರಾಗಿರುವ ತೈಲ ಸರಬರಾಜು ಬಿಕ್ಕಟ್ಟು ಇಂಧನ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಿದರು. ಇದೇ ವೇಳೆ ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಕನಿಷ್ಠ 75 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಯಾವುದೇ ಆಂತರಿಕ ಗೊಂದಲಗಳಿಲ್ಲ ಹಾಗೂ ಯಾವುದೇ ರಾಜಕೀಯ ಒತ್ತಡಗಳಿಗೆ ತಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಮತ್ತಿತರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆದರ್ಶ ಹಾಗೂ ತತ್ವಗಳ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿ ವರ್ಷ ಸುಮಾರು 23-24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಿದ್ದು,
ಭವಿಷ್ಯದಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಸಂಪೂರ್ಣ ಪರೀಕ್ಷಾ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದರು. ಅರ್ಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ

0: ಅನ್ಯಾಯವಾಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಪ್ರತಿಭೆಗಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಆರಂಭವಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜಯಪುರಕ್ಕೆ ಹೊಸ ರೂಪ ನೀಡಲಿದೆ. ಈ ಪಂದ್ಯಾವಳಿಯಿಂದಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚಲಿದ್ದು ರಾಜ್ಯ ಮಟ್ಟದಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ದೊರೆಯಲಿದೆ ಎಂದರು. ಬರಗಾಲ ಜಿಲ್ಲೆ ಎಂಬ ಕುಖ್ಯಾತಿಗೊಳಗಾಗಿದ್ದ ಈ ಜಿಲ್ಲೆ ಇಂದು ಬದಲಾಗಿದ್ದು ಮುಂದೊಂದು ದಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಆಯೋಜಿಸುವ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ KMCRIಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ಬಾಣಂತಿಯರಿಗೆ ಬಿಸಿ ನೀರಿನ ಸೌಲಭ್ಯವಿಲ್ಲದಿರುವುದು, ಹಾಸಿಗೆಗಳ ಕೊರತೆ ಹಾಗೂ ಸಿಬ್ಬಂದಿಯ ನಡವಳಿಕೆ ಕುರಿತು ಸಾರ್ವಜನಿಕರು ದೂರು ನೀಡಿದರು. ಈ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಿ 15 ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಆಸ್ಪತ್ರೆಯ ನಿರ್ದೇಶಕ ಡಾ ಈಶ್ವರ್ ಹೊಸಮನಿ ಅವರಿಗೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ 1,500ಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು. ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, ಬಿಎಲ್ಡಿಇ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಎನ್ಎನ್ಸಿ ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಂಬ್ ಸ್ಫೋಟ ಆದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಾಥಮಿಕ ಉಪಚಾರಗಳ ಕುರಿತು ಅಣಕು ಪ್ರದರ್ಶನ ಮುಖಾಂತರ ಒಳಗೆ ಸಿಲುಕಿಕೊಂಡಿರುವ ಸಾರ್ವಜನಿಕರು ತುರ್ತಾಗಿ ರಕ್ಷಿಸಲು ಕ್ರಮ ವಹಿಸುವ ಜೊತೆಗೆ ವಿವಿಧ ಬಣ್ಣದ ಗುರುತುಗಳ ಮೂಲಕ ಮರಣ ಹೊಂದಿದವರು, ತೀವ್ರವಾಗಿ ಗಾಯಗೊಂಡವರು, ಕಡಿಮೆ ಗಾಯಗೊಂಡವರು ಮತ್ತು ಅಪಾಯದಿಂದ ಪಾರಾದವರನ್ನು ಗುರುತಿಸುವ ರೀತಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಸಮಾಜದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಮಧ್ಯಮ ಹಾಗೂ ಬಡವರ್ಗದ ಕುಟುಂಬಗಳಿಗೆ ಆರ್ಥಿಕ ನೆರವಾಗುತ್ತದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹಾವೇರಿಯಲ್ಲಿ 5, ಮೂಡುಬಿದ್ರೆ, ಶಿವಮೊಗ್ಗ, ಹುಂಚದಕಟ್ಟೆ, ಹೂಟಿಗೆಹಾರದಲ್ಲಿ ತಲಾ 4, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ, ಶೃಂಗೇರಿ ಭಾಗಮಂಡಲದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಗರಿಷ್ಠ 42.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರಾವಳಿ ಭಾಗದ ಸಮುದ್ರ ಪ್ರದೇಶಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಸಲಹೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

ಆರು ಗಂಟೆ 51 ನಿಮಿಷ ಅಂತ ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ. ಬರೋಬ್ಬರಿ ಸಮಯದಲ್ಲಿ ಸೂಪರ್ ಆದ ಮಾತುಗಳನ್ನು ಆಡೋದಕ್ಕೆ, ಸಖದಾದ ಹಾಡುಗಳನ್ನ ಕೇಳೋದಕ್ಕೆ ಜೊತೆಯಾಗಿದ್ವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಈ ಹೊತ್ತು ನಿಮ್ಮದೇ ಮಾತುಗಳ ಹೊತ್ತು, ನಾವು ನೀವು ಜೊತೆಯಾಗ್ತೀವಿ ಸಂದೇಶಗಳ ಹೊತ್ತಿಗೆ. ಈ ಕನ್ನಡ ಕಾಮನಬಿಲಿನಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ಅಂತ ಕೋರ್ತಾ ಇದ್ವಿ ನಾವು. ಸರಿ, ಹಾಗಾದ್ರೆ ಏನಿವತ್ತಿನ ವಿಶೇಷತೆಗಳು ತಿಳಿಸ್ತೀನಿ ಹಾಡಿನ ನಂತರ. ಜೊತೆಯಾಗೇರಿ, ಕೇಳ್ತಾನೇ ಇರಿ.

ಇದು ಕನ್ನಡ ಕಾಮನಬಲು 101.3 ಮೆಗಾ ಹರ್ಟ್ಸ್. ಈ ಹೊತ್ತಲ್ಲಿ ಜೊತೆಯಾಗಿ ಸಾಗೋ ಹಾಡುಗಳು, ಜೊತೆಯಾಗಿ ಬರುವಂತಹ ಮಾಹಿತಿಗಳು ಕೇವಲ ನಿಮಗೋಸ್ಕರನೇ. ಇವತ್ತು ನಾವು ಯಾವ ದಿನವನ್ನು ಆಚರಿಸ್ತಾ ಇದ್ದೀವಿ ಅಂತ

ಹೇಳಿ ತಿಳ್ಕೊಳ್ಳೋದಕ್ಕೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ವಿ. ಇವತ್ತು ಸಾಕಷ್ಟು ದಿನಗಳಿದೆ ಕಣ್ರಿ ಆಚರಣೆ ಮಾಡೋದಕ್ಕೆ, ಅದರಲ್ಲಿ ಕೆಲವು ತುಂಬ ಮುಖ್ಯವಾದ ದಿನಗಳ ಬಗ್ಗೆ ಮಾಹಿತಿಯನ್ನು ಒದಗಿಸೋಣ ಅಂತ ನಾನು ಅಂದ್ಕೊಂಡೆ. ಮೊದಲನೇದಾಗಿ ಇವತ್ತು ನಾವು ಆಚರಿಸ್ತಾ ಇದ್ವಿ ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಡೇ ಅಂತ ಹೇಳಿ, ವಿಶ್ವ ದೂರ ಸಂಪರ್ಕ ದಿನ ಅಂತ ಹೇಳಿ ಈ ದಿನವನ್ನು ಕರೆಯಲಾಗುತ್ತೆ. ತುಂಬ ಜನಕ್ಕೆ ಗೊತ್ತಿರುವಂಥದ್ದು ಈ ಹೆಸರು, ಆದರೆ ಒಂದು ವಿಶೇಷವಾದ ಮಾಹಿತಿ ಇರಲಿ, 2006 ಈ ಒಂದು ದಿನವನ್ನು ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನ ಅನ್ನೋ ಹೆಸರಿಂದ ವಿಶ್ವಸಂಸ್ಥೆ ಮರುನಾಮಕರಣ ಮಾಡಿದೆ. ಈ ಒಂದು ದಿನವನ್ನ ಯಾತಕ್ಕೋಸ್ಕರಪ್ಪ ಆಚರಣೆ ಮಾಡಲಿಕ್ಕೆ ಬರಲಾಗ್ತಾ ಇದೆ ಅಂದ್ರೆ, ಡಿಜಿಟಲ್ ಕ್ರಾಂತಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಮಾಹಿತಿ ತಂತ್ರಜ್ಞಾನವನ್ನ ಬಳಕೆ ಮಾಡೋದು ಹೇಗೆ ಮತ್ತು ಒಂದು ದಿನನಿತ್ಯದ ಅವಶ್ಯಕತೆಯಾಗಿ ಪರಿಣಾಮವನ್ನ ಬೀರ್ತಾ ಇರುವಂತಹ ಬದಲಾಗಿರುವಂತಹ ದೂರ ಸಂಪರ್ಕ ವ್ಯವಸ್ಥೆಗಳ ಪ್ರಾಮುಖ್ಯತೆಯ ಬಗ್ಗೆ ನಮ್ಮ ಜನರಿಗೆ ಅರಿವನ್ನ ಮೂಡಿಸಬೇಕು. ಇದು ಈ ಒಂದು ದಿನದ ಬಹಳ ಮುಖ್ಯವಾದ ಉದ್ದೇಶ. 1865 ಹೋಗಬೇಕಾಗುತ್ತೆ ಈ ಒಂದು ದಿನದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೋಬೇಕಾದ್ರೆ. ಮೇ 17 ಅಂತಾರಾಷ್ಟ್ರೀಯ ಟೆಲಿಗ್ರಾಫ್ ಸಮಾವೇಶಕ್ಕೆ ಸಹಿ ಹಾಕಲಾಗಿತ್ತು. ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟವನ್ನು ಈ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಒಂದು ಐತಿಹಾಸಿಕ ದಿನದ ನೆನಪಿಗೋಸ್ಕರ 1969 ಈ ದಿನವನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ. ಸಾಕಷ್ಟು ಮಾಹಿತಿಯನ್ನ ನಮ್ಮ ಬೆರಳ ತುದಿಯಲ್ಲಿ ತಿಳಿಸ್ಕೊಡುವಂತಹ ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜದ ದಿನ ಇವತ್ತು. ಎಲ್ಲರಿಗೂ ವಿಶಸ್ಸನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಇದ್ದೀನಿ. ಕೇಳ್ತಾನೇರಿ FM ರೇನ್ಬೋ 101.3 MHz, ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಕನ್ನಡ ಕಾಮನಬ್ಲು 101.3 ಮೆಗಾಹೆಡ್ಸ್ ನಲ್ಲಿ 7:15 ಅಂತ ಸ್ಟುಡಿಯೋ ಕ್ಲಾಕ್ ಹೇಳುವಾಗ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದಷ್ಟು ಜಾಸ್ತಿ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಸಾಕ್ತಾ ಇದೀವಿ ನಾವು ನೀವು. ಇವತ್ತು ಎಲ್ಲರಿಗೂ ಒಂದು ವಿಶೇಷವಾದ ದಿನದ ಬಗ್ಗೆ ಮಾಹಿತಿಯನ್ನ ನೀಡಲೇಬೇಕು. ಮಾತಾಡಿದ್ರೆ ಸಾಕು, ಏನನ್ನು ಕೋಪ ಬರಿಸ್ಬಿಡಪ್ಪ, ಬಿಪಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಎಲ್ಲರಿಗೂ ಅವಾಜ್ ಆಗ್ತಾನೆ ಇರ್ತೀವ್ರಿ. ಹೌದಾ, ಈ ರೀತಿಯಾಗಿ ಕೋಪ ಮಾಡಿಕೊಂಡು ಮಾತಾಡೋರ್ಗೋಸ್ಕರನೇ ನಾವಿವತ್ತು ಹೇಳ್ತಾ ಇದ್ದೀವಿ ಒಂದು ವಿಶೇಷವಾದ ದಿನದ ಬಗ್ಗೆ. ಇವತ್ತು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅನ್ನ ಆಚರಿಸಲಾಗ್ತಾ ಇದೆ, ವಿಶ್ವ ಅಧಿಕ ರಕ್ತದೊತ್ತಡ ದಿನ. ಆಕ್ಚುಲಾಗಿ ಈ ಒಂದು ಅಧಿಕ ರಕ್ತದೊತ್ತಡಕ್ಕೂ ಕೋಪಕ್ಕೂ ಏನಾದರೂ ಸಂಬಂಧ ಇದೆಯಾ ಅದು ಇದು ಅಂತ ಹೇಳೋದಾದ್ರೆ ಅದ್ರ ಬಗ್ಗೆ ಇನ್ನೊಂದು ದಿನ ಖಂಡಿತವಾಗ್ಲೂ ಮಾತಾಡೋಣ. ಆದರೆ ಅಧಿಕ ರಕ್ತದೊತ್ತಡ ಏನಿದೆಯಲ್ಲ, ಇದು ಒಂದು ರೀತಿಯಾಗಿ ಸೈಲೆಂಟ್ ಕಿಲ್ಲರ್ ಅಂತಲೇ ಹೇಳಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆರಂಭಿಕ ಲಕ್ಷಣಗಳು ಕಾಣಿಸ್ಕೊಳ್ಳದೆ ಹೃದಯಾಘಾತಕ್ಕೆ, ಪಾರ್ಶ್ವವಾಯುಗೆ, ಮೂತ್ರಪಿಂಡ ವೈಫಲ್ಯ, ಈ ರೀತಿಯಾದ ಹಲವಾರು ಗಂಭೀರವಾದ ಕಾಯಿಲೆಗಳಿಗೆ, ಗಂಭೀರವಾದ ರೋಗಕ್ಕೆ ಮತ್ತು ಅಂಗಾಂಗಗಳ ವೈಫಲ್ಯಕ್ಕೆ ಕಾರಣವಾಗುತ್ತೆ. ಮತ್ತು ಸಾಮಾನ್ಯವಾಗಿ ಪ್ರತಿಯೊಬ್ಬರ ದೇಹದ ಒಂದು ಪ್ರಭಾವದಲ್ಲಿ ಅಥವಾ ಒಂದು ದೇಹದ ಅನುಗುಣವಾಗಿ ಇಷ್ಟು ರಕ್ತದೊತ್ತಡ ಮಿತಿ ಇರಬೇಕು ಅಂತ ಹೇಳಲಾಗುತ್ತೆ. ಮೂತ್ರಪಿಂಡದ ಸಮಸ್ಯೆ ಇರೋರ್ಗೂ, ಮಧುಮೇಹದ ಸಮಸ್ಯೆ ಇರೋರ್ಗೂ ರಕ್ತದೊತ್ತಡ ಏನಿದೆಯಲ್ಲ ಅದು ಒಂದಷ್ಟು ಮಟ್ಟಿಗೆ ಕಡಿಮೆ ಇರಬೇಕು ಅಂತಲೇ ಹೇಳಲಾಗ್ತಾರೆ. ಖಂಡಿತವಾಗ್ಲೂ ಈ ಒಂದು ಅಧಿಕ ರಕ್ತದೊತ್ತಡ ಏನಿದೆ ದೊಡ್ಡದಾದಂತಹ ಸಮಸ್ಯೆನೇ. ಆದರೆ ಅಯ್ಯೋ ನನಗೆ ಬಿ ಪಿ ಬಂದ್ಬಿಟ್ಟಿದೆ ಅಂತ ಹೇಳಿ ಜಾಸ್ತಿ ಯೋಚನೆ ಮಾಡಿಕೊಂಡು ದೇಹವನ್ನು ಇನ್ನಷ್ಟು ಹಾಳು ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಅಕ್ಷಮ್ಯವಾದ ಅಪರಾಧವಾಗುತ್ತೆ. ಅದರ ಬದಲಾಗಿ ಏನು ಮಾಡಬೇಕು, ಡಾಕ್ಟರ್ ಹೇಳೋ ಮಾತನ್ನು ಕೇಳಬೇಕು, ಮನೆಯವರ ಜೊತೆಯಾಗಿ ಕುಳಿತು ತನ್ನ ಆರೋಗ್ಯಕ್ಕೆ ಯಾವ ಯಾವ ಆಹಾರಗಳನ್ನು ಬೇಕು, ನಾನದನ್ನು ಯಾವ ಯಾವ ಸಮಯದಲ್ಲಿ ಸ್ವೀಕರಿಸಬೇಕು ಅನ್ನೋದನ್ನು ಅವರ ಜೊತೆಯಲ್ಲಿ ಮಾತಾಡಿಕೊಂಡು ಅದೇ ರೀತಿಯಾಗಿ ಆ ಕೇರ್ನ ಅವಶ್ಯಕತೆ ಇರೋರಿಗೂ ಕೊಟ್ಟು ನೀವು ಕೂಡ ಪಡ್ಕೊಂಡು ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಈ ಒಂದು ಅಧಿಕ ರಕ್ತದೊತ್ತಡದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅನ್ನೋದನ್ನು ಮರಿಬೇಡಿ. ಈ ಮಾತುಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಸಖದಾದ ಹಾಡುಗಳ ಜೊತೆಯಾಗಿ. ಕೇಳ್ತಾನೆ ರೀ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

ಕನ್ನಡ ಕಾಮನವೆಲ್ಲೂ 101.3 ಮೆಗಾ ಹರ್ಟ್ಸ್ ಇದ್ದು ನಾವು ನೀವು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ. ನಿಮ್ಮ ಸಂದೇಶಗಳು ಕೂಡ ಬಂದು ನಮ್ಮನ್ನ ತಲುಪ್ತಾ ಇದೆ. ಇವತ್ತು ಇನ್ನೊಂದು ವಿಶೇಷ ದಿನವನ್ನ ಆಚರಿಸ್ತಾ ಇದ್ದೀವಿ. ಈ ಬಗ್ಗೆ ಮಾಹಿತಿಯನ್ನ ನಿಮಗೆ ತಿಳಿಸಲೇಬೇಕು. ನಾವೀಗ ಇಂಟರ್ನ್ಯಾಷನಲ್ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಡೇಯನ್ನು ನಾವು ಆಚರಿಸ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಚೈಲ್ಡ್ ಹೆಲ್ಪ್ ಲೈನ್ ಡೇ ಅಂತ ಇದನ್ನು ಕರೀಲಾಗುತ್ತೆ. ಈ ಒಂದು ದಿನದ ಬಗ್ಗೆ ನಾವು ಹೇಳಬೇಕು ಅನ್ನೋದಾದರೆ ಅಂತಾರಾಷ್ಟ್ರೀಯ ಮಕ್ಕಳ ಸಹಾಯವಾಣಿ ದಿನ ಅಂತ ಕೂಡ ನಾವಿದನ್ನ ಹೇಳ್ಬೋದಾಗತ್ತೆ. ಈ ಒಂದು ದಿನದ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಮಕ್ಕಳಿಗಾಗಿ ನಾವು ಅನೇಕ ವಿಚಾರಗಳನ್ನು ನೀಡಬೇಕಾಗುತ್ತೆ. ಅದು ಅವರ ಮೂಲಭೂತ ಅವಶ್ಯಕತೆ. ಮಕ್ಕಳಿಗೋಸ್ಕರ ಕೊಡುವಂತಹ ಅನೇಕ ಮಾಹಿತಿಯಲ್ಲಿ ಅವರಿಗೆ ಅವಶ್ಯಕತೆ ಬಿದ್ದಾಗ ಅವರು ಸಂಪರ್ಕಿಸ್ಕೋದಕ್ಕೋಸ್ಕರನೇ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ, ಇಂಟರ್ನ್ಯಾಷನಲ್ ಚೈಲ್ಡ್ ಹೆಲ್ಪ್ ಲೈನ್ ಡೇ. ಈ ಒಂದು ದಿನ ಏನಿದೆ, ಇದು ಅನೇಕ ಕೌನ್ಸಿಲರ್ಗಳ ಜೊತೆಯಾಗಿ ಮಕ್ಕಳಿಗೆ ಎದುರಾಗುವಂತಹ ಅನೇಕ ತೊಂದರೆಗಳು, ಅದು ಫಿಸಿಕಲ್ ಅಥವಾ ಸೆಕ್ಷುವಲ್ ಅಬ್ಯೂಸ್ ಇರಬಹುದು, ಉದಾಸೀನವಾಗಿರಬಹುದು, ಅಥವಾ ಮನೆಯಲ್ಲಿ ಆಗುವಂತಹ ಎಕ್ಸ್ಪ್ಲಾಯಿಟೇಷನ್ ಇರಬಹುದು, ಈ ಎಲ್ಲದರ ವಿರುದ್ಧವಾಗಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಮತ್ತು ಬೆಳೆಯುವಂತಹ ಸಿರಿ ಮೊಗ್ಗಲ್ಲೇ ಬಾಳದೇ ಇರುವ ಹಾಗೆ ನೋಡಿಕೊಳ್ಳೋದಕ್ಕೋಸ್ಕರ ಈ ಒಂದು ದಿನ ಬಹಳ ಮುಖ್ಯವಾಗಿದೆ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಕೊಟ್ಟು ಆ ಮಕ್ಕಳ ಮಾನಸಿಕ ಒಂದು ಆರೋಗ್ಯ ಕೆಡುವ ಹಾಗೆ ಮಾಡೋದು ಕೂಡ ತಪ್ಪು. ಅದೇ ರೀತಿಯಲ್ಲಿ ಮಗುವಿಗೆ ಪೌಷ್ಟಿಕ ಭರಿತ ಆಹಾರವನ್ನು ನೀಡದೇ ಇರೋದು ಕೂಡ ತಪ್ಪು. ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗುವಂತಹ ಎಲ್ಲ ಸಹಕಾರವನ್ನು, ಎಲ್ಲ ವಿಚಾರವನ್ನು ಮಕ್ಕಳಿಗೆ ಒದಗಿಸಲೇಬೇಕಾಗತ್ತೆ. ಮಕ್ಕಳಿಗೆ ಅತ್ಯವಶ್ಯಕವಾದಂತಹ ಸಮಯದಲ್ಲಿ ಮಕ್ಕಳ ಮೆಂಟಲ್ ಹೆಲ್ತನ್ನು ಕಾಪಾಡೋದಕ್ಕಾಗಿ ಮತ್ತು ಬೆಳೆಯುತ್ತಿರುವಂತಹ ಈ ಒಂದು ಬದಲಾಗ್ತಾ ಇರುವಂತಹ ಯುಗದಲ್ಲಿ ಸೈಬರ್ ಹಾರ್ಮ್ಗಳನ್ನು ತಪ್ಪಿಸೋದಕ್ಕಾಗಿ ಮತ್ತು ಮಕ್ಕಳಿಗೆ ಅವರಿಗೋಸ್ಕರ ಇರುವಂತಹ ಕಾನೂನಿನ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. 2005 ಈ ಒಂದು ದಿನವನ್ನು ಅಫೀಷಿಯಲಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. 2003 ಈ ಒಂದು ವಿಚಾರಕ್ಕೋಸ್ಕರ ಸಾಕಷ್ಟು ಕಾರ್ಯ ನಡೀತಾ ಇತ್ತು. ಸಣ್ಣ ಮಕ್ಕಳ ಜೀವನವನ್ನು ಚಂದವಾಗಿ ಕಾಪಾಡೋಣ ಮತ್ತು ಆ ಒಂದು ಮಕ್ಕಳಿಗೆ ಅವಶ್ಯಕತೆ ಇರುವಂತಹ ವಿಚಾರವನ್ನು ಸದಾಕಾಲ ಕೊಡ್ತಾ ಇರೋಣ. ಏನಂತೀರಾ?

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಸಂದೇಶಗಳು ಬಂದು ತಲುಪಿದೆ ನಮಗೆ, ನಿಮ್ಮಿಂದ ಬಂದಿದೆ ಸಂದೇಶ. ಯಾರಿಂದ ನೋಡೋದಾದ್ರೆ, ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ರೆ, ಉಮೇಶ್ ಅವರು ಸಿರಿಗೆರೆಯಿಂದ, ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮಾಹಿತಿ ನಿಮ್ಮನ್ನ ಬಂದು ತಲುಪಿದೆ ಮತ್ತು ನಿಮಗೆ ಅದು ಜಾಸ್ತಿ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತಾ ಇದ್ದೀವಿ. ಸದಾ ಕೇಳ್ತಾ ಇರಿ ಎಫ್ ಎಂ ರೇನ್ಬೋ 101.3 MHz, ಯಾಕಂದ್ರೆ ಇದು ಮ್ಯೂಸಿಕಲಿ ಯಾರ್ಸ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು.

0: ಪ್ಲೇ ಆಫ್ ಗೆಲ್ಲಗೆ. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ದ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ ಎರಡು ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ ನಾಲ್ಕನೇ ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ಜೋಡಿ ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರ್ಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿಯಲ್ಲಿ 7,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಲು ಯೋಚಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ದಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ. 2014ರಿಂದ ಕರ್ನಾಟಕದಲ್ಲಿ 1,700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೋಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992ರಲ್ಲಿ ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994ರಲ್ಲಿ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ ಮೇ 27ರಂದು ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31ನೇ ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11ನೇ ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 ಗಿಗಾವ್ಯಾಟ್ನ ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ ಶೇಕಡ 33ರಷ್ಟು ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ದವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ದ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡಾ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಈ ಬೋಗಿಗಳಲ್ಲಿ 1 ಗಾರ್ಡ್ಕೋಚ್ ಮತ್ತು 1 AC 3-ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಮ್ಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ ಕಾರ್ಮಿಕ ಸೇರಿ 3 ಪುರುಷರು ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು ಯುಎಇ ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆದ ದಿನದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ರನ್ ಹಾಗೂ ವಿರಾಟ್ ಕೊಹ್ಲಿ 58 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ರಸಿಕ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಪಡೆದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದಿನದ 2ನೇ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗ ಫೈನಲ್ಸ್ನಲ್ಲಿ ಇಂಡೋನೇಷ್ಯಾದ ಲಿಯಾರೋಲಿ ಕಾರ್ನೆಡೋ ಮತ್ತು ಡೇನಿಯಲ್ ಮಾರ್ಟಿನ್ ವಿರುದ್ಧ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪರಾಭವಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಇದು ಒಲವಿನ ಆಲಾಪ. ಪ್ರೀತಿನ ಎಲ್ಲಿ ಹುಡುಕ್ಬೇಕು ಅಂತಂದ್ರೆ ಕೆಲವರು ಅನೇಕ ಸ್ಥಳಗಳನ್ನ ಹೇಳ್ತಾರೆ, ಆದ್ರೆ ನನ್ನನ್ನು ಕೇಳಿದ್ರೆ ನಮ್ಮೂರಿನ ಆ ಸಣ್ಣ ಚಹಾ ಅಂಗಡಿ ಇದೆಯಲ್ಲ ಅಲ್ಲಿ ಹುಡುಕ್ಬೇಕು ಅಂತೀನಿ. ಹೌದು, ಇವತ್ತಿನ ನಮ್ಮ ವಿಷಯ ನಮ್ಮೂರ ಚಹಾ ಅಂಗಡಿ ಮತ್ತು ಪ್ರೀತಿಯ ಮುನ್ನುಡಿ. ಒಂದು ಕಪ್ ಬಿಸಿ ಬಿಸಿ ಚಹಾದಲ್ಲಿ ಸಕ್ಕರೆ ಜೊತೆ ಪ್ರೀತಿಯೂ ಕರಗಿದಂತಹ ಆ ದಿನಗಳನ್ನ ಇವತ್ತು ನೆನಪು ಮಾಡಿಕೊಳ್ಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಚಹಾದಷ್ಟೇ ರಿಫ್ರೆಶಿಂಗ್ ಆಗಿರುವಂತಹ ಒಂದು ಸಾಂಗ್ ನಿಮಗಾಗಿ ಮೂಡಿ ಬರ್ತಾ ಇದೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲು. ಇದು ಒಲವಿನ ಆಲಾಪ. ಕಾಲೇಜ್ ಮುಗಿಸಿ ಫ್ರೆಂಡ್ಸ್ ಜೊತೆ ಚಹಾ ಅಂಗಡಿಗೆ ಹೋದಾಗ ಕಣ್ಣುಗಳು ಯಾರನ್ನೋ ಹುಡುಕ್ತಾ ಇರ್ತಿದ್ವಲ್ವಾ, ಆ ಫೀಲಿಂಗೇ ಬೇರೆ. ಅವಳು ಅಥವಾ ಅವನು ಅದೇ ದಾರಿಯಲ್ಲಿ ಬರುವಾಗ ಆ ಚಹಾ ಕಪ್ ಕೈನಲ್ಲೇ ಲಾಕ್ ಆಗಿರುತ್ತೆ. ಒಂದು ಕಪ್ ಚಹಾವನ್ನ ಅರ್ಧ ಗಂಟೆ ಕುಡಿಯೋ ಕಲೆ ಗೊತ್ತಿರೋದು ಕೇವಲ ಪ್ರೇಮಿಗಳಿಗೆ ಮಾತ್ರ. ಅಂಗಡಿಯವನು ಟೀ ತಣ್ಣಗಾಗ್ತಿದೆ ಸರ್ ಅಂತ ಅಂದ್ರೂ ಎದುರಿಗಿರುವಂತಹ ಕಣ್ಣಲ್ಲೇ ಮುಳುಗಿರುವಂತಹ ಆ ದಿನಗಳನ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ನಿಮ್ಮ ಪ್ರೀತಿಯ ಮುನ್ನುಡಿ ಇಂತಹ ಚಹಾ ಅಂಗಡಿಯಲ್ಲಿ ಶುರುವಾಗಿತ್ತ? ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಸದ್ಯಕ್ಕೆ ಈ ಹಾಡನ್ನ ಕೇಳಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಇದು ಒಲವಿನ ಆಲಾಪ. ಚಹಾದಲ್ಲಿ ಹೇಗೆ ಶುಂಠಿ ಏಲಕ್ಕಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಆಗುತ್ತೋ, ಹಾಗೆ ಪ್ರೀತಿಯಲ್ಲಿ ಸಣ್ಣ ಪುಟ್ಟ ಮುನಿಸು ಜಗಳ ಇದ್ರೇನೆ ಒಲವು ಜಾಸ್ತಿ ಆಗುತ್ತೆ. ಬೇಜಾರಾದಾಗ ಅಥವಾ ಇಬ್ಬರ ನಡುವೆ ಜಗಳ ಆದಾಗ ಬಾ ಒಂದು ಕಪ್ ಟೀ ಕುಡಿಯೋಣ ಅಂತ ಕರೆಯೋ ಒಂದು ಕರೆ ಇದೆಯಲ್ಲ, ಅದು ಜಗತ್ತಿನ ಎಲ್ಲ ಕೋಪವನ್ನು ಸಹ ಕರಗಿಸ್ಬಿಡುತ್ತೆ. ಚಹಾ ಅಂಗಡಿಯ ಆ ಸಣ್ಣ ಬೆಂಚ್ ಮೇಲೆ ಕುಳಿತುಕೊಂಡು ಹಂಚಿಕೊಂಡಂತಹ ಸುಖ ದುಃಖಗಳು ಇವತ್ತಿಗೂ ಸಹ ಹಸಿರಾಗಿರುತ್ತವೆ. ಮಾತುಗಳು ಮುಗಿದರೂ ಸಹ ಕಪ್ ಖಾಲಿಯಾಗಲಿಲ್ಲ. ನಿನ್ನ ಕಣ್ಣ ನೋಟದ ಮುಂದೆ ಚಹಾ ನೆಪವೇ ಹೊರತು ಬೇರೇನಲ್ಲ. ಇಂತಹ ಅನೇಕ ಮಾತುಗಳು ಅಥವಾ ಕವಿತೆಯ ಸಾಲುಗಳು ನಿಮಗೂ ಸಹ ನೆನಪಾಗಬಹುದಲ್ಲ. ಅದರ ಜೊತೆಗೆ ಈ ಒಂದು ಸುಂದರವಾದಂತಹ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ.

ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಆ ದಿನಗಳನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳಿ. ಅವಳು ಕಾಲೇಜು ಮುಗಿಸಿ ಬರೋ ಟೈಮಿಗೆ ಕರೆಕ್ಟ್ ಆಗಿ ಟೀ ಅಂಗಡಿಯಲ್ಲಿ ಪ್ರೆಸೆಂಟ್ ಇರಬೇಕಾಗಿತ್ತಲ್ವ. ಅವಳು ಬರ್ತಿದ್ದ ಹಾಗೆ ಆ ಟೀ ಮಾಸ್ಟರ್ಗೆ, ಅಣ್ಣ ಇನ್ನೊಂದು ಸ್ಟ್ರಾಂಗ್ ಚಹಾ ಅಂತ ಆರ್ಡರ್ ಮಾಡೋ ಆ ಖುಷಿಯೇ ಬೇರೆ. ಚಹಾ ಗ್ಲಾಸ್ನಿಂದ ಬರುವಂತಹ ಆ ಒಂದು ಬಿಸಿ ಹಬೆಯ ನಡುವೆ ಅವಳ ಮುಖದ ಮೇಲಿನ ಆ ಸಣ್ಣ ನಗು ಕಾಣಿಸಿದ್ರೆ ಸಾಕು, ಇಡೀ ದಿನ ಸಾರ್ಥಕ ಅನಿಸ್ತಾ ಇತ್ತು. ಟೀ ಅಂಗಡಿಯ ಆ ಸಣ್ಣ ಬೆಂಚ್ ಎಷ್ಟೋ

ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕಾಲ ಬದಲಾಗಬಹುದು, ನಾವು ಸಣ್ಣ ಟೀ ಅಂಗಡಿಯಿಂದ ದೊಡ್ಡ ಕೆಫೆಗಳಿಗೆ ಶಿಫ್ಟ್ ಆಗಿರಬಹುದು, ಆದರೆ ಆ ಗ್ಲಾಸ್ ಕಪ್ಪಿನ ಟೀ ಅಥವಾ ಅದರ ಜೊತೆಗಿದ್ದಂತಹ ಆ ಹಳೆಯ ನೆನಪುಗಳ ಮಜಾನೇ ಬೇರೆ. ಇವತ್ತಿಗೂ ಸಹ ಹಳೆಯ ರಸ್ತೆಯಲ್ಲಿ ಹೋಗುವಾಗ ಆ ಟೀ ಅಂಗಡಿ ಕಂಡ್ರೆ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ ಅಲ್ವಾ? ಹೌದು, ಇವತ್ತಿನ ಸಂಜೆ ನಿಮ್ಮ ಸಂಗಾತಿಯ ಕೈ ಹಿಡಿದು ಅದೇ ಹಳೆ ಚಹಾ ಅಂಗಡಿಗೆ ಹೋಗಿ ಒಂದು ಕಪ್ ಚಹಾ ಕುಡಿಯಿರಿ. ಹಳೆ ನೆನಪುಗಳನ್ನ ಮತ್ತೊಮ್ಮೆ ಜೀವಿಸಿ. ಇವತ್ತಿನ ಆಲಾಪ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

0: ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಇದು ಎಫ್ಎಂ ರೇನ್ಬೋ ಜೊತೆಯಾಗಿದ್ದೀವಿ. ಈ ಹೊತ್ತಲ್ಲಿ ಕ್ಷಣಗಳನ್ನ ಯೋಗವನ್ನಾಗಿಸುವಂತಹ ಮನಸ್ಸಿನ ನೋವುಗಳಿಂದ ದೂರ ಮಾಡುವಂತಹ ಕ್ಷಣವನ್ನ ನಾವು ಕ್ಷಣದಲ್ಲೇ ಇದ್ದೀವ ಅಂತ ಹೇಳಿ ಯೋಚನೆ ಮಾಡೋ ಹಾಗೆ ಯೋಗವನ್ನ ಕ್ಷಣವಾಗಿಸುವಂತಹ ಚಂದದ ಗೀತೆಗಳನ್ನ ಕೇಳೋ ಹೊತ್ತು ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ.
1: ಪೀನೆ ವಾಲೋ ಕೋ

ಹಾತ್ ಕೆ ಸಫಾಯ್ ಚಿತ್ರದ ಗೀತ ಇದಾಗಿತ್ತು. ಕಿಶೋರ್ ಕುಮಾರ್, ಹೇಮಾ ಮಾಲಿನಿ ಅವರ ಧ್ವನಿಯಲ್ಲಿ ಮೂಡಿ ಬಂತು. ಗುಲ್ಶನ್ ವವಾರ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ಜಿ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಈ ಹೊತ್ತಲ್ಲಿ ಜೊತೆಯಾಗಿದ್ವಿ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ ನಲ್ಲಿ. ಸರಿ, ಇವತ್ತಿನ ಸುಕೂನ್ ಕೆಪಲ್ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ನಿಮಗೆ ಹೇಳೋ ಹೊತ್ತಿದ್ದು, ಪ್ರಕಾಶ್ ಮೆಹರಾ ಅವರ ಹೆಸರನ್ನ ಕೇಳದಂತಹ ಸಿನಿಮಾ ರಸಿಕರು ಇಲ್ಲ ಅಂತಾನೆ ಹೇಳಬೇಕು. ಸಾಕಷ್ಟು ಹಿಂದಿ ಚಲನಚಿತ್ರಗಳು ಹೊಸತನದತ್ತ ತೆರೆದುಕೊಳ್ಳುವುದಕ್ಕೆ ಶ್ರಮಿಸಿದಂತಹ ನಿರ್ದೇಶಕ ಹಾಗೂ ನಿರ್ಮಾಪಕರ ಸಾಲಿನಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವಂತಹ ಪ್ರಕಾಶ್ ಮೆಹರಾ ಅವರ ಬಗ್ಗೆ ನಾವು ಒಂದಷ್ಟು ತಿಳ್ಕೊಳ್ಳೋಣ ಈ ಹೊತ್ತಲ್ಲಿ. ಯಾಕಂದ್ರೆ ಇವತ್ತು ಅವರು ನಮ್ಮನ್ನ ಅಗಲಿದಂತಹ ದಿನ. ಎಸ್, ನಾವು ಅವರ ಬಗ್ಗೆ ಒಂದಷ್ಟು ಮಾತಾಡ್ತಾ ಅವರ ಒಂದು ಕೊಡುಗೆ ಇರುವಂತಹ ಚಲನಚಿತ್ರ ಗೀತೆಗಳಿಂದ ಒಂದಷ್ಟು ಹಾಡುಗಳನ್ನು ಕೇಳ್ತಾ ಹೊತ್ತಲ್ಲಿ ಸಾಗೋಣ. ನಿಮ್ಮ

ಸಂದೇಶ ಕಳಿಸ್ಕೊಡ್ಬೇಕು ಅನ್ನೋದಾದ್ರೆ ಹೇಗಿದೆ ಕಾರ್ಯಕ್ರಮ ಅಂತ ಹೇಳಬೇಕು ಅನ್ನೋದಾದ್ರೆ 9480910013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿ ನಿಮ್ಮ ಮಾತನ್ನು ನಮ್ಮ ಜೊತೆಯಾಗಿ ಹಂಚಿಕೊಳ್ಳಿ. ಕೇಳ್ತಾರಿ ಕನ್ನಡ ಕಾಮರ ಬಿಲ್ಲು ಸುಕೂರ್ ಕೇಪಲ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸಚ ಸಾಂಗ್. ಈ ಗೀತೆ ಮೊದಲು ಸಮಾಧಿ ಚಿತ್ರದ ಗೀತೆ ಮುಡಿ ಬಂತು. ಘೋರೆ ಘೋರೆ ಓ ಬನ್ಕೆ ಚೋರೆ, ಲತಾ ಮಂಗೇಶ್ಕರ್ ಅಮೀರ್ ಭಾಯಿ ಕರ್ನಾಟ್ ಅವರ ಧ್ವನಿಯಲ್ಲಿ ಮುಡಿಬಂದ ಗೀತೆಗೆ ಮಜ್ರೂ ಸುಲ್ತಾನ್ಪುರಿಯವರ ಸಾಹಿತ್ಯ ಆಯಿತು, ಆಡಿ ಬರ್ಮನ್ ಅವರು ಸಂಗೀತ ನೀಡಿದರು. ಈಗ ತಾನೇ ಮುಡಿ ಬಂತಲ್ಲ ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಸಚ ಸಾಂಗ್, ಪ್ರೊಫೆಸರ್ ಚಿತ್ರದ್ರಿ ಹಸ್ರತ್ ಜೈಪುರಿಯವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಇದ್ದಂತಹ ಗೀತೆ ಇದಾಗಿತ್ತು. ಈ ಗೀತೆಯ ನಂತರ ನಿಮಗೋಸ್ಕರ ಮುಡಿ ಬರ್ತಾ ಇದೆ ಆನ್ ಬಾನ್ ಚಿತ್ರದಿಂದ ಬದ್ನಾಮ್ ಹೋ ಗಯಾ ದಿಲ್, ಆಶಾ ಭೋನ್ಸ್ಲೆ ಅವರ ಧ್ವನಿ ಇರುವಂತಹ ಗೀತೆ ಇದು. ಶಂಕರ್ ಜೈಕಿಶನ್ ಅವರ ಸಂಗೀತ ಇದೆ, ಹಸ್ರತ್ ಜೈಪುರಿಯವರ ಸಾಹಿತ್ಯ ಈ ಗೀತೆಗೂ ಇದೆ. ವಾಟ್ ಅ ಸಾಂಗ್ಸ್ ಅಲ್ಲ. ನಂತರ ನಿಮ್ಮ ಜೊತೆಯಾಗುತ್ತೆ ಲತಾ ಮಂಗೇಶ್ಕರ್ ಮತ್ತು ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಮುಡಿಬಂದಿರೋ ಬಿ ಖುದಿ ಮೇ ಸನಮ್, ವಾಟ್ ಅ ಸಾಂಗ್, ಹಸೀನಾ ಮಾನ್ ಜಾಯೇಗಿ, ಈ ಒಂದು ಚಲನಚಿತ್ರದಿಂದ ಮುಡಿಬರುತ್ತೆ. ಅಖ್ತರ್ ರೊಮಾನಿಯವರ ಸಾಹಿತ್ಯ ಇದೆ, ಕಲ್ಯಾಣ್ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ. ನಾವಿವತ್ತು ಪ್ರಕಾಶ್ ಮೆಹ್ರಾ ಅವರನ್ನ ನೆನೀತಾ ಅವರು ಕೊಡುಗೆ ನೀಡಿರುವಂತಹ ಚಲನಚಿತ್ರ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಪ್ರೊಫೆಸರ್ ಚಿತ್ರದಲ್ಲಿ ಅವರು ಪ್ರೊಡಕ್ಷನ್ ಕಂಟ್ರೋಲರ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ನಂತರ 65ರಲ್ಲಿ ಪೂರ್ಣಿಮಾ ಚಿತ್ರದಲ್ಲಿ ನಿರ್ದೇಶಕರಾಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮತ್ತು ಒಂದು ಹಾಡಿಗೆ ಸಾಹಿತ್ಯವನ್ನು ಕೂಡ ಬರೆದಿದ್ದರು. ಹಸೀನಾ ಮಾನ್ ಜಾಯೇಗಿ ಚಿತ್ರದ ನಿರ್ದೇಶಕರಾಗಿ ತಮ್ಮ ಒಂದು ಪಯಣವನ್ನು ಸದೃಢವಾಗಿ ಆರಂಭ ಮಾಡಿದ್ರು ಪ್ರಕಾಶ್ ಮೆಹ್ರಾ ಅವರು. ಅವರ ಒಂದಷ್ಟು ಚಲನಚಿತ್ರ ಗೀತೆಗಳ ಬಗ್ಗೆ ನಾವು ಖಂಡಿತವಾಗ್ಲೂ ಹೇಳಲೇಬೇಕು, ಮಾತಾಡೋಣ, ಜೊತೆಯಾಗಿದ್ದೇವೆ ಈ ಹೊತ್ತಲ್ಲಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಹೇಗೆ ಅನಿಸ್ತಾ ಇದೆ, ಹಾಡುಗಳು ಹೇಗಿದೆ ಈ ಹೊತ್ತು ಅನ್ನೋದನ್ನು ತಿಳಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೂ ಬಂದರೆ ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡಿ. 9480910013 ನಮ್ಮ ವಾಟ್ಸಪ್ ಸಂಖ್ಯೆ.

ಎಫ್ಎಂ ರೇನ್ಬೋ 1.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯಾರ್ಡ್ಸ್. ಪ್ರಕಾಶ್ ಮೆಹ್ರಾ ಅವರು ಕೊಡುಗೆ ನೀಡಿರುವಂತಹ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ ನಾವಿವತ್ತು. ಮೆಹ್ರಾ ಅವರು ತಮ್ಮ ಕೆರಿಯರ್ನ ಶುರು ಮಾಡಿದ್ದು ಪ್ರೊಡಕ್ಷನ್ ಕಂಟ್ರೋಲರ್ ಆಗಿ. ನಂತರ ಅವರು 1968 ಹಸೀನಾ ಮಾಂಜಾಯಿಗೆ ಚಿತ್ರದ ಮೂಲಕ ನಿರ್ದೇಶನ ಕೇಳಿದ್ರು. ಆ ಚಿತ್ರದಲ್ಲಿ ಶಶಿ ಕಪೂರ್ ಅವರು ಡಬಲ್ ಆಕ್ಟಿಂಗ್ ಮಾಡಿದ್ರು ರೀ. ನಂತರ ಜಂಜೀರ್ ಚಿತ್ರವನ್ನು ಅವರು ನಿರ್ದೇಶನ ಮಾಡೋದ್ರ ಜೊತೆ ಪ್ರೊಡ್ಯೂಸ್ ಕೂಡ ಮಾಡಿದ್ರು. ಅದೆಲ್ಲದರ ಜೊತೆ ಇವರು ಅಮಿತಾಬ್ ಬಚ್ಚನ್ ಅವರ ಜೊತೆ ಮಾಡಿದಂತಹ ಅನೇಕ ಚಲನಚಿತ್ರಗಳು ಯಶಸ್ಸನ್ನು ಕಂಡಿದೆ. ಹೆರಾಫೇರಿ, ಖೂನ್ ಪಸೀನಾ, ಮುಖಂದರ್ ಕಾ ಸಿಕಂದರ್, ನಮಕ್ ಹಲಾಲ್, ಶರಾಬಿ, ಈ ಥರ ಅನೇಕ ಚಿತ್ರಗಳನ್ನು ನಾವು ಹೆಸರಿಸಬಹುದು. ಅಷ್ಟೇ ಅಲ್ಲ, ಅವರ ಜಿಂದಗಿ ಏಕ್ ಜ್ವಾ, ಅವರು ಅನಿಲ್ ಕಪೂರ್ ಅವರನ್ನು ಮುಖ್ಯ ಭೂಮಿಕೆಯಲ್ಲಿ ಇಟ್ಕೊಂಡು ನಿರ್ದೇಶನ ಮಾಡಿದಂತಹ ಚಿತ್ರವಾಗಿತ್ತು. ಅಷ್ಟೇ ಅಲ್ಲ, ಅನೇಕ ನಟರನ್ನು ಚಲನಚಿತ್ರರಂಗಕ್ಕೆ ನೀಡಿದಂತಹ ಹೆಗ್ಗಳಿಕೆ ಇವರದ್ದು. ಇವರಿಗೆ ಜೀವಮಾನ ಸಾಧನೆಗಾಗಿ ಇಂಡಿಯಾ ಮೋಷನ್ ಪಿಕ್ಚರ್ ಡೈರೆಕ್ಟರ್ಸ್ ಅಸೋಸಿಯೇಷನ್ನಿಂದ 2006 ಪ್ರಶಸ್ತಿ ಕೂಡ ಲಭಿಸಿತ್ತು. ಅಷ್ಟೆಲ್ಲ, ಇಂಡಿಯಾ ಮೋಷನ್ ಪಿಕ್ಚರ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ನಿಂದ ಕೂಡ ಇವರಿಗೆ ನಿರ್ಮಾಣ ಕಾರ್ಯಕ್ಕಾಗಿ ಸಾಕಷ್ಟು ಪ್ರಶಸ್ತಿಗಳು ದೊರಕಿದೆ. ಅವರು ಹಾಲಿವುಡ್ನಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿದರು ಅಂತ ಹೇಳಬೇಕು. ಪ್ರಕಾಶ್ ಮೆಹ್ರಾ ಅವರು 2006 ಈ ಒಂದು ಕ್ಷಮಿಸಿ 2009 17 ಮೇ ಅಂದು ನಮ್ಮನ್ನು ಇಹಲೋಕದಿಂದ ಬಿಟ್ಟು ಅಗಲಿದ್ರು. ಆದರೆ ಅವರ ಚಲನಚಿತ್ರಗಳು ಎಂದೆಂದೂ ಕೂಡ ಹಚ್ಚ ಹಸಿರಾಗಿ ನಮ್ಮೊಟ್ಟಿಗೆ ಇದ್ದೇ ಇರುತ್ತೆ, ಉಸಿರಾಡ್ತಾನೆ ಇರುತ್ತೆ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬ ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90ರ ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

0: ಬಂದರೇ ಬಂದ್ ಬಂದರೋ ಬಂದರೋ
1: ಚಂದದಾಗಿದೆ ನಿಮ್ಗೋಸ್ಕರ ಮೂಡಿ ಬಂತು ಈ ಹೊತ್ತಲ್ಲಿ ಕನ್ನಡ ಕಾಮನ್ವೆಲ್ ನೂರ 101.3 ಮೆಗಾ ಹರ್ಟ್ಸ್ನಲ್ಲಿ. ಎಸ್, ಈಗಷ್ಟೇ ಮೂಡಿ ಬಂದ ಗೀತೆಯಾಗಿತ್ತು ಖಲೀಫಾ ಚಿತ್ರದ್ದು. ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ, ಗುಲ್ಷನ್ ಬಾವ್ರಾ ಅವರ ಸಾಹಿತ್ಯ, ಆಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ. ಇದಕ್ಕೂ ಮುಂಚೆ ಜಂಜೀರ್ ಚಿತ್ರದ ಗೀತೆ ಕೇಳ್ಕೊಂಡು ಬಂದ್ರಿ ಮನ್ನಾಡಿ ಅವರ ಧ್ವನಿಯಲ್ಲಿ.

ಗುಲ್ಶಾನ್ ಭಾವ್ರಾ ಅವರ ಸಾಹಿತ್ಯ ಗೀತೆಗೂ ತು ಕಲ್ಯಾಣ್ಯ ಆನಂದ್ಜಿಯವರು ಸಂಗೀತ ನೀಡಿದ್ದರು. ಸರಿ, ಇವತ್ತು ನಾವು ಪ್ರಕಾಶ್ ಮೆಹ್ರಾ ಅವರನ್ನ ನೆನೀತಾ ಅವರು ಕೊಡುಗೆ ನೀಡಿರುವಂತಹ ಬಾಲಿವುಡ್ ಚಲನಚಿತ್ರ ಗೀತೆಗಳನ್ನ ಕೇಳಿದ್ವಿ. ನಿಮ್ ಸಂದೇಶನು ಕೂಡ ಬಂದಿದ್ದು ಹರೀಶ್ ಅವರದ್ದು ಮಲ್ಲೇಶ್ವರಂನಿಂದ, ಉಮೇಶ್ ಸಿರಿಗೆರೆಯಿಂದ, ಶಾಂತಾಚಾರ ಬಡಿಗೇರ ಕುಕ್ಕನೂರಿನಿಂದ, ಬಳಿಕ ಬಂದಿದೆ ಸಂದೇಶ ವಿಜಯಪುರದ ಇಸ್ಮಾಯಿಲ್ ಅವರದ್ದು. ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ, ಓ ಚಾಂದ್ ಮುಸ್ಕಾಯ ಗೀತೆನ ಯಾಕೋ ಕೇಳೋಣ ಅಂತ ಮನಸ್ಸು ತುಂಬಾ ಕೇಳ್ತಾ ಇದೆ. ನಿಮ್ಗೂ ಕೂಡ ಹಾಗೆ ಅನ್ನಿಸ್ತಿರ್ಬೋದು. ಮನಡೆ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರೋ ಈ ಗೀತೆ ಆಖ್ರಿ ದಾವ್ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಮಜ್ರು ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆನ ಕೇಳ್ತಾ ಇರಿ. ಜೊತೆಯಾಗಿರಿ ಈ ಗೀತೆಯ ಜೊತೆಯಾಗಿ ಹೊತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಇದು FM ರೈನ್ಬೋ 101.3 MHz.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಜೊತೆಯಾಗ್ತಾ ಇದ್ದೀವಿ. ತಂಗಾಳಿಯ ಮನಸ್ಸನ್ನ ತಂಗಾಳಿಯ ಅಲೆಗಳಲ್ಲಿ ಸೇಲಿಸ್ತಾ ಈ ಹೊತ್ತಲ್ಲಿ ಮಾತುಗಳಿಗೂ ಹಾಡುಗಳಿಗೂ ಚಂದದ ಗೀತೆಗಳ ಅಲೆಗಳನ್ನ ಎಬ್ಬಿಸ್ತಾ ಮನಸ್ಸಿನಲ್ಲಿ ಮುದವನ್ನ ತರುವಂತಹ ಕನಸಿನ ಲೋಕಕ್ಕೆ ಕರೆದೊಯ್ಯುವಂತಹ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಸ್ ಒಳ್ಳೆಯ ಹಾಡುಗಳು ಮೂಡಿ ಬರುತ್ತೆ ಅಂತ ಗ್ಯಾರಂಟಿ ನಾವು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇದು ನಿಮ್ಮ ಎಫ್ ಎಂ ರೇನ್ಬೋ.

ಅನ್ನುವಂಥದ್ದು ಹಗಲಿನಲ್ಲೂ ಕೂಡ ಕಾಣ್ಬೋದು, ಸುಪ್ತ ಮನಸ್ಸಿನಲ್ಲೂ ಕೂಡ ಕಾಣ್ಬೋದು. ಆದರೆ ಈ ಕನಸನ್ನು ನನಸು ಮಾಡ್ಕೋಬೇಕಂದ್ರೆ ತುಂಬ ಹೆಜ್ಜೆಯನ್ನು ಇಡಬೇಕಾಗತ್ತೆ ರೀ. ಈ ಬಗ್ಗೆ ಮಾತಾಡ್ತಾ ಸಾಗೋಣ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಜೊತೆಯಾಗಿರಿ, ಈ ಹೊತ್ತಲ್ಲಿ ಸಂದೇಶನ ಕಳಿಸ್ತಾನೆ, ನೀವು ನಮ್ಮೊಟ್ಟಿಗಿದ್ದೀರಾ ಅಂತ ನನಗೂ ಹೇಳ್ತಾ ಇರಿ. 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಸೂಪರಾದ ಗೀತೆ ಈಗಷ್ಟೇ ಮುಡಿಬಂತು ನಿಮ್ಮ ಜೊತೆಯಾಗಿ. ದೂರದಿಂದ ಬಂದವರೇ ಅನ್ನೋ ಗೀತೆನ ಕೇಳೋಣವಾ. ತಾಯಿ ಕರಳು ಚಿತ್ರದಿಂದ ಯಲಾರೀಶ್ವರಿಯವರ ಧ್ವನಿಯಲ್ಲಿ ಮುಡಿ ಬರ್ತಾ ಇದೆ. ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆಯ ನಂತರ ರಂಗೇನಹಳ್ಳಿಯಾಗೆ ರಂಗಾದ ರಂಗೆ ಗೌಡ ಚಿತ್ರದ ರಂಗು ರಂಗಿನ ಗೀತೆ, ಪೋಗುವ ಏತಕ್ಕೆ ರಮಣಿ ವಿ ಮನೋಹರ್ ರಾಜೇಶ್ ಕೃಷ್ಣನ್ ಚಿತ್ರ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಮುಡಿಬರ್ತಾ ಇದೆ. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಗೀತೆ ಇದು. ಕೇಳ್ತಾರಿ, ಜೊತೆಯಾಗಿರಿ, ಕನ್ನಡ ಕಾಮನಬಲಿನ ಒಟ್ಟಿಗೆನೆ ಇರಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90.
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ.
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ
2: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಇದು ಕನಸುಗಳನ್ನ ನನಸು ಮಾಡ್ಕೋಬೇಕು ಅನ್ನೋದಾದ್ರೆ ಏನೇನಪ್ಪ ಮೊದಲ ಹೆಜ್ಜೆನ ಇಡಬೇಕಾದಂಥದ್ದು ನಾವು ಅಂತ ತಿಳ್ಕೊಳ್ಳೋಣ ಅಂತ ಹೇಳಿದ್ದೆ. ಮೊದಲನೇದಾಗಿ ನಾನು ತುಂಬ ಸಕ್ಸಸ್ಫುಲ್ ಆಗಿಬಿಡಬೇಕು ಅನ್ನೋದು ನನ್ನ ಕನಸು ಅಂದರೆ ಸುಮ್ಮನೆ ಹಾಗೆ ಹೇಳಿಬಿಟ್ರೆ ಅದಾಗೋದಿಲ್ಲ ಕಣ್ರಿ. ಬದಲಾಗಿ ಆ ಕನಸನ್ನು ನನಸು ಮಾಡಿಕೊಳ್ಳೇಬೇಕು ಅನ್ನೋ ಮನಸ್ಥಿತಿಯನ್ನು ನಮ್ಮಲ್ಲಿ ನಾವು ತರಬೇಕು ಅಂದರೆ ಮೊದಲನೇದಾಗಿ ಒಂದು ಕ್ಲಿಯರ್ ಆದ ಡೆಡ್ಲೈನನ್ನು ಇಟ್ಕೋಬೇಕು. ಹೌದು, ಈ ಒಂದು ವಿಚಾರವನ್ನು ಇಷ್ಟು ದಿನದ ಒಳಗಡೆ ಇಷ್ಟು ಹಂತಗಳಲ್ಲಿ ನಾನು ಅಚೀವ್ ಮಾಡ್ತೀನಿ ಅನ್ನೋಂತಹ ಗೋಲನ್ನು ಇಟ್ಕೋಬೇಕು. ಆಮೇಲೆ ಎಲ್ರಿಗೂ ಕೂಡ ರಿವರ್ಸ್ ಇಂಜಿನಿಯರಿಂಗ್ ಬಗ್ಗೆ ಗೊತ್ತೇ ಇರುತ್ತೆ. ಸಾಮಾನ್ಯವಾಗಿ ಒಂದು ಗೋಲ್ ಅಂತ ಹೇಳ್ತಿದ್ದ ಹಾಗೆ ಡೈರೆಕ್ಟಾಗಿ ನಾನು ತುಂಬ ಒಳ್ಳೆಯ ಹಾಡುಗಾರನಾಗಬೇಕು ಅನ್ನೋಂಥದ್ದು ನಿಮ್ಮ ಗೋಲ್ ಅನ್ನೋದಾದರೆ ಡೈರೆಕ್ಟಾಗಿ ಹಾಡುಗಾರ ಆಗೋದಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಇಲ್ಲ. ಬದಲಾಗಿ ಆ ಒಂದು ಹಾಡುಗಾರನಾಗಬೇಕು ಅನ್ನೋ ಕನಸನ್ನು ನನಸು ಮಾಡ್ಕೋಬೇಕು ಅನ್ನೋದಾದರೆ ಅದನ್ನು ವರ್ಷದ ತಿಂಗಳುಗಳ ವಾರದ ದಿನದ ಟಾರ್ಗೆಟ್ಟಾಗಿ ರಿವರ್ಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ. ಯಾವ ಯಾವ ಹಂತದಲ್ಲಿ ನಾವದನ್ನು ಸಾಧಿಸಬೇಕು ಮತ್ತು ಅದಕ್ಕೆ ಬೇಕಾಗುವಂತಹ ಪೂರಕ ಆಬ್ಜೆಕ್ಟಿವ್ಗಳು ಏನು ಅನ್ನೋದನ್ನು ತಿಳ್ಕೋಬೇಕಾಗತ್ತೆ. ಇಷ್ಟೆಲ್ಲ ಇದೆಯಾ? ಇನ್ನೂ ತುಂಬ ಇದೆ, ಖಂಡಿತ ತಿಳಿಸ್ಕೊಡ್ತೀನಿ. ಜೊತೆಯಾಗಿ ರೀ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ FM ರೇನ್ಬೋ 101.3 ಹಾಡುಗಳನ್ನು ಕೇಳ್ತಾ ಕೇಳ್ತಾ ಸಂದೇಶವನ್ನು ನಮಗೆ ಕಳುಹಿಸಿಕೊಡೋದಾದರೆ 9480091013

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 ದಿಂದ 1:10 ನಿಮಿಷದವರೆಗೂ
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ

10:38 ಆಗಕ್ಕೆ ಇನ್ನ 8 ನಿಮಿಷ ಬಾಕಿದೆ. ಹೌದು ಕಂಡ್ರೆ, ಈಗ 10:30 ಆಗ ಹೋಯ್ತು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಹಾಡುಗಳ ಜೊತೆ ಜೊತೆಯಾಗಿ ಸಾಕ್ತಾ ಇದೀವಿ. ಸಾಕಷ್ಟು ಸಂದೇಶ ಬಂದಿದೆ, ಸಂದೇಶವನ್ನ ನೋಡೋಣ. ನಮಸ್ತೆ ರೀ, ಹಾಡುಗಳು ಸೂಪರು ಅಂತ ಹೇಳಿದವರು ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆಯಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಕಡಗಂಚಿಯ ಧರ್ಮಣ್ಣ ಧನ್ನಿ ಅವರು, ಚಿದಾನಂದ ಅವರು TV ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಅನುಷಾ ಹೇಳ್ತಿದ್ದಾರೆ, ನಮ್ಮ ಕನಸನ್ನ ಯಾರಿಗೂ ಹೇಳಿದೆ ಅದು ಸಾಧಿಸಬೇಕು. ಯಾಕೋತಾ ಹೇಳಿದ್ರೆ ಹೊಟ್ಟೆ ಕಿಚ್ಚು ಪಡೋರೆ ಜಾಸ್ತಿ ಅಂತಿದ್ದಾರೆ ಇವರು. ಸೂಪರು ಸೂಪರು ಹಾಡುಗಳು ಅಂದವರು ಲಕ್ಷ್ಮೀ ವೆಂಕಟೇಶ್ APMC ಸಾಗರದಿಂದ ತಮ್ಮ ಕುಟುಂಬದವರ ಜೊತೆಯಾಗಿ ಸಂದೇಶ ಕಳಿಸಿದ್ರೆ ಶಾಂತಾಚಾರ ಬಡಗೇರ ಕುಕ್ಕದೂರಿನಿಂದ ಹೇಳ್ತಾ ಇದ್ದಾರೆ, ಕನಸು ಕಾಣೋದು ಸುಲಭ, ನನಸು ಮಾಡ್ಕೋಬೇಕಾದ್ರೆ ಸಾಧನೆ ಮತ್ತು ಪರಿಶ್ರಮ ಅತಿ ಮುಖ್ಯ ಅಂತ. ಇವರೊಂದು ಮಾತು ಹೇಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ ಈ ಮಾತು. ಕಲಾವಿದ್ರು ವಿಜ್ಞಾನಿಗಳು ಯಾವುದೇ ಸಾಧಕರಿರಲಿ, ಅವ್ರನ್ನ ನೋಡಿದಾಗ ಕಾಣಿಸೋದಿದೆ ನಮಗೆ, ಒಂದಿನ ಅವ್ರು ಕಂಡಿರೋದು ಕೂಡ ಸಾಮಾನ್ಯವಾದ ಕನಸಾಗಿರುತ್ತೆ. ಆದರೆ ಅವರ ಕಠಿಣ ಸಾಧನೆ ಆ ಕನಸು ಜೀವ ತುಂಬುತ್ತೆ, ಇತಿಹಾಸ ಸೃಷ್ಟಿಸುತ್ತೆ ಅಂತ. ಕನಸುಗಳು ಸಾಧನೆಯ ಬೆಂಕಿಯಲ್ಲಿ ಬೆಂದಾಗ ಮಾತ್ರ ಯಶಸ್ಸು ಅನ್ನೋ ಮಧುರ ಫಲ ಸಿಗೋದಕ್ಕೆ ಸಾಧ್ಯ ಅನ್ನೋ ಮಾತು ಇವರದ್ದು. ಖಂಡಿತವಾಗ್ಲೂ ಹೌದು, ನಾವೀಗಾಗಲೇ ಕನಸುಗಳನ್ನ ಒಂದಷ್ಟು ಹಂತಗಳಲ್ಲಿ ಗುರುತು ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ಈಗಾಗಲೇ ರಿವರ್ಸ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದ್ವಿ, ನಮ್ಮ ಕನಸು ಏನು ಅನ್ನೋದನ್ನ ಗುರುತಿಸ್ಕೋಬೇಕು ಅಂತ ಮಾತಾಡಿದ್ವಿ. ಮತ್ತೇನಿದೆ ಅಂದ್ರೆ ಒಂದು ಹ್ಯಾಬಿಟ್ ಲೂಪ್ ಅನ್ನ ಮಾಡ್ಕೋಬೇಕಾಗತ್ತೆ.

ಇತ್ತು. ಬಳಿಕ ನಾಗೇಂದ್ರ ಅವರ ಧ್ವನಿಗೆ ಜೊತೆಯಾಗಿ ಮೂಡಿಬಂದಂತಹ ಗೀತೆಯಾಗಿತ್ತು. ಸಿ ಎಸ್ ಸರೋಜಿನಿಯವರು ಜೊತೆ ನೀಡಿದ ಗೀತೆ ವಿಧಿವಿಲಾಸ ಚಿತ್ರದಿಂದ. ಎಚ್ ಎಲ್ ನಾರಾಯಣರಾವ್ ಅವರ ಸಾಹಿತ್ಯ, ಟಿ ಪದ್ಮನವರ ಸಂಗೀತ ನಿರ್ದೇಶನ ಇದ್ದ ಗೀತೆ ನಾನೇ ನೀನಂತೆ ಅನ್ನೋದು. ಈಗ ನಾನು ನೀನು ಸೇರಲು ರಾಗರಂಜಿನಿ ಕೇಳೋಣ ಶಿವರಂಜಿನಿಯಿಂದ. ಮನು ಮತ್ತು ಎಸ್ ಜಾನಕಿ ಅವರು ಜೊತೆಯಾಗಿ ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಈ ಗೀತೆಗಿದೆ. ಈಗ ಜಿವಿ ಪ್ರಕಾಶ್ ಕುಮಾರ್ ಅವರ ಸಂಗೀತ, ಜಯಂತ್ ಕಾಯಿಕಿಣಿಯವರ ಸಾಹಿತ್ಯ ಇರುವಂತಹ ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿ ಚಲಿಸುವ ಚಲುವೆ ಉಲ್ಲಾಸ ಉತ್ಸಾಹ ಚಿತ್ರದ್ದು. ಈ ಗೀತೆ ಮೂಡಿ ಬರುತ್ತೆ ನಾನು ನೀನು ಸೇರಲು ಎಂಬ ಗೀತೆಯ ನಂತರ ಜೊತೆಯಾಗಿರಿ. ಕೇಳ್ತಾರೆ ಇದು ಕನ್ನಡ ಕಾಮನವೆಲ್ಲೂ ಕನಸಿನ ಲೋಕ.

0: ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ
1: ಆಕಾಶವಾಣಿ
0: ಆಕಾಶವಾಣಿ
1: ಆಕಾಶವಾಣಿ
0: ಆಕಾಶವಾಣಿ ಆಕಾಶವಾಣಿ
1: ಆಕಾಶವಾಣಿ
0: ಸದಾ ನಿಮ್ಮೊಂದಿಗೆ

10:44. ಇದು ಕನಸಿನ ಲೋಕ ಕಾರ್ಯಕ್ರಮ. ಕನಸುಗಳನ್ನು ನನಸು ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಈಗಾಗಲೇ ಒಂದಷ್ಟು ಕೆಲಸಗಳನ್ನು ಹ್ಯಾಬಿಟ್ ಅಂತ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿದೆ. ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ಬೇಕಿ ಕನಸು ಅಂತ ಹೇಳ್ತಾ ಇದ್ದ ಹಾಗೆ ಅದನ್ನು ನಮ್ಮ ದಿನನಿತ್ಯದಲ್ಲಿ ಬೇಕಾಗುವಂತಹ ಅವಶ್ಯಕ ಬದಲಾವಣೆಗಳಿಗೋಸ್ಕರನೂ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಇನ್ನೊಂದು ಸಾರಿ ಇಲ್ಲಪ್ಪ, ನಾನು ಈ ಒಂದು ಕಾರ್ಯದಿಂದ ನಮ್ಮ ಕೆಲಸ ನಡೀತಾ ಇಲ್ಲ ಅಂತ ಅರ್ಥ ಆದಾಗ ಅದು ನಮಗೆ ಅಭ್ಯಾಸ ಆಗಿರ್ಬೋದು, ಇಷ್ಟಾನೇ ಇರ್ಬೋದು, ಅದನ್ನು ನಾವು ದೂರ ಮಾಡ್ಕೋಬೇಕಾಗತ್ತೆ. ಅಡ್ಜಸ್ಟ್ ಮತ್ತು ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ಇದು ಜೀವನಕ್ಕೆ ನಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಬೇಕೇ ಬೇಕಾಗಿರುವಂತಹ ಮುಖ್ಯವಾದ ವಿಚಾರ. ಕೆಲವು ಸಾರಿ ಕನಸನ್ನು ನನಸು ಮಾಡ್ಕೋತೀನಿ ಅಂತ ಹೇಳಿದಾಗ ಆರಾಮಾಗಿ ನಾನು ಇದೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟೆ, ಆದರೂ ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂತ ಅನಿಸ್ಬೋದು. ಅದಕ್ಕೆ ಮುಖ್ಯವಾಗಿ ಬೇಕಾಗುವಂಥದ್ದು ನಮ್ಮ ವಿಚಾರದಲ್ಲಿ ತುಂಬ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಮತ್ತು ಪಾಸಿಟಿವ್ ಆಗಿರುವಂತಹ ಒಳ್ಳೆಯ ಮಾರ್ಗದರ್ಶಕರ ಸಲಹೆಯನ್ನು ಪಡೆಯೋದು. ಯಾಕಂದರೆ ಜೀವನದಲ್ಲಿ ಬರುವಂತಹ ಅಬ್ಸ್ಟಾಕಲ್ಸ್ ಅವ್ರಿಗೂ ಕೂಡ ಬಂದಿರುತ್ತೆ. ಅವರು ಒಳ್ಳೆಯ ಮನಸ್ಸಿನಿಂದ ಹಾರೈಸ್ತಾರೆ ಅಂದಾಗ ಖಂಡಿತವಾಗ್ಲೂ ತಮ್ಮ ಅನುಭವದಿಂದ ಬರುವಂತಹ ಅಡೆತಡೆಗಳನ್ನು ಎದುರಿಸೋದಕ್ಕೆ ಸಲಹೆಯನ್ನು ಕೊಡ್ತಾರೆ. ಸಲಹೆ ಸೂಚಿತವಾದರೆ ಖಂಡಿತವಾಗ್ಲೂ ಒಳ್ಳೆಯದೆ. ಅಕಸ್ಮಾತ್ ಅಲ್ಲೂ ಕೂಡ ಎಳವದ್ರೆ ನಾವು ಮಾರ್ಗದರ್ಶನ ಕನ್ನ ದೂರಬೇಕಾಗಿಲ್ಲ, ಬದಲಾಗಿ ಇದನ್ನು ಕೂಡ ಒಂದು ಅನುಭವದ ಪಾಠ ಅಂತ ಕಲ್ತ್ಕೋಬೇಕಾಗತ್ತೆ. ಏನು ಹೇಳ್ತೀರಾ? ಇನ್ನಷ್ಟು ಗೀತೆಗಳನ್ನು ಕೇಳ್ತಾ ಇರಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05-1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸಂದೇಶಗಳು ಬಂದು ತಲುಪಿದೆ ನಮ್ಮ ಜೊತೆಯಾಗಿ. ಭಾಗ್ಯ ಅವರ ಸಂದೇಶ, ಥ್ಯಾಂಕ್ ಯು ಸೋ ಮಚ್. ಅದಾದ ನಂತರ ಯಶವಂತ್ ಅವರು ತಿಪ್ಪಟ್ಟೂರಿನಿಂದ, ವಿಮರ್ಶ ಪೂರ್ವಿಕಾ, ಅಜಯ್ ಲೀಲಾ, ಪೂಜಾ ವಿಸ್ಮಯ, ಗಣೇಶ್, ಲಿಖಿತ, ಯತೀಶ್ ಅವರು ಸುಜಾತ ಅವರ ಜೊತೆಯಾಗಿ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಅದಾದ ನಂತರ ಒಂದು ಸಂದೇಶ ಹರೀಶ್ ಅವರದ್ದು ಮಲ್ಲೇಶ್ವರಂನಿಂದ, ಜಯಪುಟ್ಟಸ್ವಾಮಿ ಕೆನಡಾದಿಂದ, ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರು, ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ, ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಎಲ್ಲರ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಾಯಿತು. ಎಲ್ಲರಿಗೂ ಪ್ರೀತಿಯಿಂದ ಧನ್ಯವಾದ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಒಂದು ವಿಚಾರವನ್ನು ದಯವಿಟ್ಟು ಸದಾ ತಲೆಯಲ್ಲಿಟ್ಕೊಳ್ಳಿ. ಏನು ಗೊತ್ತಾ, ನಮ್ಮ ಕನಸನ್ನು ನಾವು ಮಾತ್ರ ನನಸು ಮಾಡ್ಕೊಳ್ಳೋಕ್ಕಾಗೋದು. ಇಂತಹ ಕನಸನ್ನು ನಾವು ನನಸು ಮಾಡ್ಕೋಬೇಕು ಅನ್ನೋದಾದರೆ ನಮ್ಮ ಜೀವನದಲ್ಲಿ ಎಲ್ಲ ವಿಚಾರಗಳು ನಮಗೆ ಪೂರಕವಾಗಿ ವರ್ತಿಸಬೇಕು ಅಂತಿಲ್ಲ. ಆದರೆ ಆ ವಿಚಾರ, ಯಾವ ವಿಚಾರ ಇದೆ, ಆ ವಿಚಾರವನ್ನು ನಮ್ಮದಾಗಿಸ್ಕೊಂಡು ನಾವು ಬದುಕಿದ್ರೆ ಸಾಕು, ಮತ್ತು ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಇರುವಂತಹ ದಾರಿಗಳನ್ನು ಹಿಡಿದ್ರೆ ಸಾಕು, ಜೀವನ ನಗ್ನಗ್ತಾ ಇರುತ್ತೆ. ಈ ಮಾತುಗಳನ್ನ ಹೇಳ್ತಾ ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ನಾ ಇದ್ದೆ ನಿಮ್ಮ ಮಮತಾ. ಕೇಳ್ತಾರೆ FM ರೇನ್ಬೋ 101.3 MHz.